ಟ್ಯೂನ್ ಮಾಡಿದ್ರೆ ಎಫ್ ಎಂ ರೈನ್ಬೋ ಕನ್ನಡ ಗಮನ ಬಿಲೋ 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಎಸ್, ಇವತ್ತು ಕಾರ್ಯಕ್ರಮ ಶುರು ಮಾಡೋಣ. ಯಾವ ಕಾರ್ಯಕ್ರಮ ಅಂತ ಹೇಳಿದ್ರೆ, ಸಮಯ ಆಗಿದೆ 4:03:30. ವಿಸ್ಮಯ ಜಗತ್ತು ಕಾರ್ಯಕ್ರಮಕ್ಕೆ ನಿಮ್ಮೆಲ್ರಿಗೂ ಪ್ರೀತಿಯ ಸ್ವಾಗತ. ಜಗತ್ತಲ್ಲಿ ಸಾಕಷ್ಟು ಮಳೆ ಇರುತ್ತೆ, ಬಿಸಿಲು ಬರುತ್ತೆ, ಹಾಗೇನೆ ಚಳಿ ಇರುತ್ತೆ, ಎಲ್ಲ ಕಾಲ ಕೂಡ ಬದಲಾಗ್ತಾ ಇರುತ್ತೆ. ಪ್ರಕೃತಿನಲ್ಲಿ ಸಾಕಷ್ಟು ವಿಸ್ಮಯಗಳು ನಡೀತಾನೆ ಇರ್ತವೆ. ಸೊ ಅಂಥ ವಿಸ್ಮಯಗಳನ್ನು ಹುಡುಕಿ ತಡಕಿ ನಿಮಗೋಸ್ಕರ ಕೆಲವೊಂದಿಷ್ಟು ಅನ್ನ್ಯಾಚುರಲ್ ಅನ್ನೋ ಅನ್ಸೋದು ಅಥವಾ ಗೊತ್ತಿಲ್ಲದೆ ಇರೋವಂಥ ವಿಷಯಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋಕೆ ಇಷ್ಟಪಡ್ತೀನಿ. ನಾನು ನಿಮ್ಮ ಆರ್ಜೆ ಗೆಳತಿ ಹರ್ಷಿತಾ. ಎಸ್, ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಯಾವ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ಸಮುದ್ರದ ಮಧ್ಯೆ ಬಂಡೆ ಒಂದು ತೇಲ್ ಆಗಿದ್ರೆ ನೋಡೋದಕ್ಕೆ ಹೇಗಿರ್ಬೋದು ಅಥವಾ ಅದನ್ನು ಕಲ್ಪನೆ ಮಾಡಿಕೊಂಡ್ರೆ ಹೇಗಿರಬಹುದು ಅಂತ ಅನ್ನಿಸ್ಬಹುದು ನಿಮಗೆ. ಸಮುದ್ರದಲ್ಲಿ ಬಂಡೆ ತೇಲೋಕ್ಕೆ ಸಾಧ್ಯವಾ ಅಂತ ಹೇಳಿ, ಬಂಡೆ ತೇಲೋದಲ್ಲ, ಆ್ಯಕ್ಚುಲಿ ಇದು ಬೃಹದಾಕಾರವಾಗಿ ಬೆಳೆದಿರೋಂತಹ ಒಂದು ಬಂಡೆ ಅಥವಾ ಬೆಟ್ಟ ಅಂತ ಏನು ಕರಿತೀವಿ ಆ ರೀತಿಯಾದಂಥ ಒಂದು ಪರಿಕಲ್ಪನೆ ಅಲ್ಲ, ಆ್ಯಕ್ಚುಲಿ ಅದು ರಿಯಾಲಿಟಿ ಇರೋದು. ಸೊ ನಾವಿವತ್ತು ಮಾತಾಡ್ತಾ ಇರೋದು ಪಲ್ಪಿಟ್ ರಾಕ್ ಅನ್ನೋ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ ಇವತ್ತಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ. ಎಸ್, ಪಲ್ಪಿಟ್ ರಾಕ್ ಅಂತ ಹೇಳಿದೆ, ನಾವು ಇವತ್ತು ಪ್ರವಾಸದ ಮೂಲಕ ಅಲ್ಲಿಗೆ ತಲುಪ ಬರೋಣ ಅಂತ ಅನಿಸ್ತಾ ಇದೆ ನನಗಂತೂ. ನೀವಂತೂ ರೆಡಿ ಇದ್ದೀರಾ ತಲುಪೋಕೆ ಅಂತ ಹೇಳಿ ಕೇಳ್ತಾ ಇದ್ದೀನಿ. ಹ್ಞೂ ಅಂತ ಅಂದರೆ ಖಂಡಿತವಾಗ್ಲೂ ಮೆಸೇಜ್ ಮೂಲಕ ನಮಗೆ ಉತ್ತರವನ್ನು ಕೊಡಬಹುದು. ಈ ಒಂದು ಪ್ರಕೃತಿಯ ಅದ್ಭುತವಾದಂತಹ ಸ್ಥಳ ಇದು. ಈ ಪಲ್ಪಿಟ್ ರಾಕ್ ಎಲ್ಲಪ್ಪ ಇದೆ ಅಂತ ಹೇಳಿದ್ರೆ, ನಾರ್ವೆ ದೇಶದ ಪ್ರಸಿದ್ಧವಾದಂತಹ ಪ್ರವಾಸಿ ತಾಣ ಇದು. ನಾರ್ವೇಜಿಯನ್ ಭಾಷೆಯಲ್ಲಿ ಇದನ್ನು ಪ್ರೈಕೋಸ್ಟುಲೆನ್ ಎಂದು ಕರೀತಾರೆ. ಸೊ ಇದು ಏನಿರ್ಬೋದು ಅಂದರೆ, ಅದ್ಭುತವಾದಂತಹ ಬಂಡೆ ಸಮುದ್ರದ ಮಧ್ಯೆ ಇರ್ತಕ್ಕಂಥ ಒಂದು, ನಮ್ಮ ಭಾಷೆನಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಈಗ ಏಕಶಿಲಾ ಬೆಟ್ಟ ಅಂತ ಕರಿತೀವಲ್ಲ, ಆ ರೀತಿಯಾದಂಥ ಪ್ರಸಿದ್ಧವಾದಂತಹ ಒಂದು ಟೂರಿಸ್ಟ್ ಪ್ಲೇಸ್ ಅಂತಲೇ ಹೇಳಬಹುದು. ಇದರ ಬಗ್ಗೆ ಮತ್ತಷ್ಟು ಮಾತಾಡ್ತಾ ಸಾಕ್ತಾ ಹೋಗೋಣ. ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ ಆದಂತಹ ಬಂಡೆ ಸಮುದ್ರ ಮಟ್ಟದಿಂದ ಸುಮಾರು 604 meters ಎತ್ತರದಲ್ಲಿದೆ. ಇದರ ಮೇಲ್ಭಾಗ ಬಹುತೇಕ ಚೌಕಾಕಾರದ ಸಮತಟ್ಟಾದ ಬಂಡೆ ಅಂತಿದ್ದು, ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂತಹ ಪ್ರಪಾತ ಅಂದ್ರೆ ಕಣಿವೆ ಅದರ ಸುತ್ತಲೂ ಸುತ್ತು ಬರೆದಿದೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತೆ ಮಾತಾಡ್ತಾ ಅದರ ಬಗ್ಗೆ ಸಾಕಷ್ಟು ಇನ್ಫಾರ್ಮೇಶನ್ ನ ತಿಳ್ಕೊತಾ ಹೋಗೋಣ. ನಿಮಗಾಗಿ ಅದ್ಭುತವಾದಂತಹ ಗೀತೆ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮೂಡಿ ಬರ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಎಸ್, ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಕೇಳ್ತಾ ಇದ್ದೀರಾ, ಇದು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ದೀವಿ. ನಾರ್ವೆಯ ದಕ್ಷಿಣ ಪಶ್ಚಿಮ ಭಾಗದಲ್ಲಿರುವ ಈ ಬೃಹತ್ ಆದಂತಹ ಬಂಡೆ ಅಂದರೆ ಪಲ್ಪಿಟ್ ರಾಕ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ಸಮುದ್ರ ಮಟ್ಟದಿಂದ ಸುಮಾರು 604 ಮೀಟರ್ ಎತ್ತರದಲ್ಲಿದೆ. ಅಂದರೆ ಅದು ಬಹುಶಃ ಎಷ್ಟು ಎತ್ತರ

ಅಂತ ಹೇಳಿ ನೀವು ಒಂದು ಅಂದಾಜನ್ನ ಮಾಡೋದಕ್ಕೂ ಕೂಡ ಸಾಧ್ಯನೇ ಇಲ್ಲ, ಅಷ್ಟು ಎತ್ತರದಲ್ಲಿದೆ. ಇದರ ಮೇಲ್ಭಾಗವು ಬಹುತೇಕ ಚೌಕಾಕಾರವಾಗಿದ್ದು ಸಮತಟ್ಟಾಗಿದೆ. ಸೊ ಬಂಡೆ ಅಂದರೆ ಸಮತಟ್ಟಾದ ಬಂಡೆ ಅಂತಿದ್ದು, ಅಲ್ಲಿಂದ ಕೆಳಗೆ ನೋಡಿದಾಗ ಆಳವಾದಂತಹ ಕಣಿವೆ ಮತ್ತು ನೀರಿನ ಅದ್ಭುತವಾದಂತಹ ದೃಶ್ಯ ಏನಿದೆ ಅಂದರೆ ಸಮುದ್ರದ ಮಧ್ಯದಲ್ಲಿ ಇದು ಮಾನವ ನಿರ್ಮಿಸಿರೋದಲ್ಲ, ನೈಸರ್ಗಿಕವಾಗಿ ರೂಪುಗೊಂಡಿರುವಂತಹ ಈ ಒಂದು ಬಂಡೆ ಅದ್ಭುತವಾದಂತಹ ಸ್ಥಳ ಅಂತ ಹೇಳಬಹುದು. ಸಾವಿರಾರು ಜನ ಅಲ್ಲ, ಲಕ್ಷಾಂತರ ಜನ ಇಲ್ಲಿಗೆ ಹೋಗಿ ಅದನ್ನು ನೋಡೋದಕ್ಕೆ, ಆ ವ್ಯೂನ ಎಂಜಾಯ್ ಮಾಡೋದಕ್ಕೆ ಪ್ರತಿ ವರ್ಷ ಒಂದು ಸಮ್ಮರ್ ಹಾಲಿಡೇಸ್ನಲ್ಲಿ ಇಲ್ಲಿಗೆ ಸಾಕಷ್ಟು ಜನ ವಿಸಿಟನ್ನು ಕೊಡ್ತಾ ಇರ್ತಾರಂತೆ. ಹಾಗೆಯೇ ಇನ್ನೊಂದು ವಿಚಾರ ಏನಪ್ಪ ಅಂತ ಹೇಳಿದರೆ, ಸುಮಾರು 25 ಮೀಟರ್ ಅಗಲ ಮತ್ತು 25 ಮೀಟರ್ ಉದ್ದ ಈ ಬಂಡೆಯ ಅಂಚಿನಲ್ಲಿ ನಿಂತಾಗ ಒಂದು ಕಡೆ ಎತ್ತರದ ಪರ್ವತ, ಮತ್ತೊಂದು ಕಡೆ ಆಳವಾದಂಥ ಫೀರ್ಯಾಡ್ ಪ್ರಕೃತಿಯ ಭವ್ಯತೆಯನ್ನು ಕಣ್ಣಾರೆ ನೋಡುವಂತಹ ಅನುಭವ ಸಿಗುತ್ತೆ. ಒಂದು ಕಡೆ ಎತ್ತರವಾಗಿರುವಂತಹ ಬಂಡೆ ಅಂದರೆ ಅದನ್ನು ಇಮ್ಯಾಜಿನ್ ಕೂಡ ನಾವು ಮಾಡೋಕ್ಕಾಗಲ್ಲ. ಯಾಕಂತ ಹೇಳಿದರೆ ತುಂಬ ಎತ್ತರವಾದಂತಹ ಪ್ರದೇಶದಲ್ಲಿ ನಿಂತಾಗ ಎತ್ತರದ ಆಳ ಅಗಲ ಎಲ್ಲವನ್ನೂ ಕೂಡ ನಾವು ಅಂದಾಜು ಮಾಡಿ ನೋಡೋದಕ್ಕೆ ಸಾಧ್ಯವೇ ಇಲ್ಲ ಅಂಥ ಒಂದು ಪ್ರದೇಶ ಇದು. ಒಂದು ಕಡೆ ನೋಡಿದಾಗ ಬೆಟ್ಟ, ಮತ್ತೊಂದು ಕಡೆ ನೋಡಿದಾಗ ಸಮುದ್ರ. ಆ ಎರಡೂ ದೃಶ್ಯಗಳು ಒಂದೇ ಕಡೆ ಸಿಕ್ಕಿದಾಗ ಅದರ ಅನುಭವ ನಿಜವಾಗ್ಲೂ ಅನುಭವಿಸಿದವ್ರಿಗೆ ಮಾತ್ರ ಗೊತ್ತಾಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ನಿಮ್ಗೆ ಏನಾದರೂ ಮಾಹಿತಿ ಇದ್ದರೆ ನಮ್ಮ ಜೊತೆ ಹಂಚ್ಕೋಬೋದು. ಮಾಹಿತಿ ಹಂಚ್ಕೋಬೇಕಾಗಿರೋ ಸಂಖ್ಯೆ 9489901013, ಈ ಸಂಖ್ಯೆಗೆ ಮೆಸೇಜ್ ಮಾಡಬಹುದು ಅಥವಾ ನೀವು ಕಾಲ್ ಮಾಡೋ ಕೂಡ ಇದರ ಬಗ್ಗೆ ನಮ್ಮ ಜೊತೆ ಮಾಹಿತಿಯನ್ನು ವಿನಿಮಯ ಮಾಡ್ಕೋಬಹುದು. 0802228102206 ಈ ಸಂಖ್ಯೆಗೆ ನೀವು ಕಾಲನ್ನು ಮಾಡಿ ನೀವು ಮಾತಾಡಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ. ಯಾವ ಚಿತ್ರದ್ದು ಯಾವ ಗೀತೆ ನೀವೇ ಕೇಳಿ ಆನಂದಿಸಿ.

ನಾವು ನಾರ್ವೆ ದೇಶದ ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದ್ವಿ. ಪಲ್ಪಿಟ್ ರಾಕ್ ಅಂಚಿನಲ್ಲಿ ನಿಂತು ಲೈಸರ್ಫೋರ್ಡ್ ವಿಶಾಲತೆಯನ್ನ ನೋಡಿದಾಗ ಮನುಷ್ಯನ ಬದುಕಿನ ಗಡಿಗಳು ಎಷ್ಟು ಚಿಕ್ಕದು ಅಂತ ಅನ್ಸ್ಬಿಡುತ್ತೆ. ಪ್ರಕೃತಿಯ ಶಕ್ತಿ ಮತ್ತು ಅದರ ಸೌಂದರ್ಯ ಎಷ್ಟು ವಿಶಾಲ ಎಂಬ ಅನುಭವ ದೊರೆಯುತ್ತೆ. ಹೌದಲ್ವಾ? ಅಷ್ಟು ವಿಶಾಲವಾದ ಸಮುದ್ರದ ಮಧ್ಯೆ ಒಂದು ಬೆಟ್ಟ ಅಥವಾ ಗುಡ್ಡ ಅಥವಾ ಏನಾದರೂ ಕರಿಬೋದು, ಅಥವಾ ಅಷ್ಟು ಬೃಹದಾಕಾರದ ಬಂಡೆ ಒಂದು ತೇಲ್ದಾಗೆ ಅನುಭವ ಆಗ್ತಾ ಇರುತ್ತೆ. ಅಷ್ಟು ದೊಡ್ಡ ಬಂಡೆ ಮಧ್ಯೆ ನಿಂತು ಆ ಪ್ರಕೃತಿಯ ಸೌಂದರ್ಯನ ಕಂಡಾಗ ಮನುಷ್ಯ ಅದ್ರ ಮುಂದೆ ಬಹಳ ಚಿಕ್ಕದು ಅಂತ ಅನಿಸ್ಬಿಡುತ್ತೆ. ಅಂದರೆ ಒಂದು ತೃಣ ಅಂತ ಏನು ಹೇಳ್ತಾರೆ ಆ ರೀತಿಯ ಅನುಭವ ಇಲ್ಲಿ ನಿಂತು ನೋಡಿದಾಗ ಆಗುತ್ತೆ. ಸೊ ಈ ಒಂದು ಪಲ್ಪಿಟ್ ರಾಕ್ ಬಗ್ಗೆ ಮತ್ತಷ್ಟು ಮಾತುಕತೆಯನ್ನು ಮುಂದುವರಿಸ್ತಾ ಹೋಗೋಣ. ಮತ್ತೆರಡು ಗೀತೆಗಳು ನಿಮಗಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ.

ಎಸ್ ಕೇಳ್ತಾ ಇದ್ದೀರಾ, ಇದು ಎಫ್ ಎಂ ರೈನ್ಬೋ ಕನ್ನಡ ಕಮನ ಬಿಲು 101.3 ಮೆಗಾ ಹರ್ಟ್ಸ್ ಮ್ಯೂಸಿಕಲ್ ಇಯರ್ಸ್ ಮ್ಯಾಜಿಕಲ್ ಇಯರ್ಸ್. ಸಮಯ ಆಗ್ತಾ ಇದೆ 4:51:53. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ ಪಲ್ಪಿಟ್ ರಾಕ್ ಬಗ್ಗೆ ಮಾತಾಡ್ತಾ ಇದೆ. ಈ ಪಲ್ಪಿಟ್ ರಾಕ್ ನೋಡೋದಕ್ಕೆ ತುಂಬಾನೇ ಅದ್ಭುತವಾದಂತಹ ಪ್ರೇಕ್ಷಣೀಯವಾದಂತಹ ಸ್ಥಳ. ಲಕ್ಷಾಂತರ ಮಂದಿ ಇಲ್ಲಿ ಪ್ರತಿ ವರ್ಷನೂ ಕೂಡ ಪ್ರವಾಸಕ್ಕೆ ಅಂತ ತೆರಳ್ತಾರೆ. ಆದರೆ ಇಲ್ಲಿ ಹೋಗೋದು ಅಷ್ಟು ಸಾಮಾನ್ಯವಾದಂತಹ ವಿಚಾರ ಅಲ್ಲ ಅಂತಾನೆ ಹೇಳ್ಬಹುದು. ಯಾಕಂತ ಹೇಳಿದ್ರೆ ಈ ಪಲ್ಪಿಟ್ ರಾಕ್ಗೆ ತಲುಪೋದಕ್ಕೆ ಸುಮಾರು 4 ಕಿಲೋಮೀಟರ್ಗಳಷ್ಟು ನಡ್ಕೊಂಡೇ ಹೋಗಬೇಕಾಗುತ್ತೆ. ಅಂದರೆ ಪಾದಯಾತ್ರೆ ಮೂಲಕ ನಾವು ಹೋಗಬೇಕು. ಈ ಚಾರಣಕ್ಕೆ ಹತ್ತುವ ದಾರಿಯಲ್ಲಿ ಕಲ್ಲಿನ ಮೆಟ್ಟಿಲುಗಳು, ಕಾಡು, ಸಣ್ಣ ಕೆರೆ ಮತ್ತು ಪರ್ವತದ ಪ್ರದೇಶದ ಸುಂದರವಾದಂತಹ ದೃಶ್ಯಗಳು ಪ್ರವಾಸಿಗರನ್ನ ಪ್ರತಿ ವರ್ಷ ಕೂಡ ಆಕರ್ಷಿಸ್ತವೆ. ಯಾಕಂತ ಹೇಳಿದ್ರೆ ಅಲ್ಲಿ ಸುತ್ತಲೂ ಸಮುದ್ರ ಇದೆ. ಆದರೆ ಅದನ್ನ ನೋಡಿದಾಗ ಇದು ಸಮುದ್ರನ ನದೀನ ಅನ್ನೋ ಅಂತಹ ಒಂದು ಕನ್ಫ್ಯೂಷನ್ ಬಂದ್ಬಿಡುತ್ತೆ. ಅಷ್ಟು ಸುಂದರವಾದಂತಹ ಸ್ಥಳ ಅಂತಾನೆ ಹೇಳ್ಬೋದು. ಆಮೇಲೆ ಅಲ್ಲಿನ ನೀರಿನ ಒಂದು ಕ್ವಾಲಿಟಿ ಏನಿದೆ, ಸಮುದ್ರದ ನೀರು ಯೂಶಲಿ ನೋಡಿದಾಗ ಬ್ಲೂ ಆಗಿರುತ್ತೆ, ಇಲ್ಲ ವೈಟ್ ಆಗಿರುತ್ತೆ. ಆದರೆ ಇಲ್ಲಿ ಒಂಥರ ತಿಳಿಯಾದಂತಹ ಹಸಿರಿನ ನೀರನ್ನು ನಾವು ಕಾಣ್ಬೋದು. ಹೌದು, ಯಾಕಂತ ಹೇಳಿದ್ರೆ ಅಲ್ಲಿ ಅಷ್ಟು ಪ್ಯೂರಿಟಿ ಇದೆಯಂತೆ ಆ ಸಮುದ್ರದ ನೀರು. ಅದನ್ನು ಆಲ್ಮೋಸ್ಟ್ ಕುಡಿಯೋದಕ್ಕೂ ಕೂಡ ಬಳಸಬಹುದು ಅಂತ ಹೇಳ್ತಾರೆ. ಆದರೆ ಸಮುದ್ರದ ನೀರು ಉಪ್ಪು ಅನ್ನೋದನ್ನು ನಾವು ಕೇಳ್ಪಟ್ಟಿದ್ದೀವಿ. ಆದರೆ ಅಲ್ಲಿನ ನೀರಿನ ಬಗ್ಗೆ ಯಾವುದೇ ಇನ್ನೂ ನಿಖರವಾದಂತಹ ಇದು ಸಿಹಿ ನೀರ ಉಪ್ಪು ನೀರ ಅಂತ ಹೇಳಿ ಎಲ್ಲೂ ಕೂಡ ವಿಜ್ಞಾನಿಗಳು ಅದನ್ನು ಸಂಶೋಧನೆ ಮಾಡಿ ಮೆನ್ಷನ್ ಮಾಡಿಲ್ಲ. ಆದರೆ ಜನ ಅಲ್ಲಿ ಹೋದರು, ಅಂದರೆ ಪ್ರವಾಸಿಗರು ಯಾರು ಅಲ್ಲಿ ಆ ಸ್ಥಳಕ್ಕೆ ಭೇಟಿಯನ್ನು ಕೊಟ್ಟಿರ್ತಾರೆ, ಅಲ್ಲಿ ನೋಡಿದಂಥವರು ಸಾಕಷ್ಟು ಜನ ಅದ್ರ ಬಗ್ಗೆ ಹಂಚಿಕೊಂಡಿರುವಂಥವರು ಈ ಒಂದು ಮಾಹಿತಿಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಈ ಒಂದು ಪಲ್ಪಿಟ್ ರಾಕ್ಗೆ ತಲುಪಬೇಕು ಅಂತ ಹೇಳಿದ್ರೆ, ನಮ್ಮ ಕರ್ನಾಟಕದಲ್ಲಿ ನಾವು ಯಾಣಾಗೆ ಹೋಗಬೇಕು ಅಂತ ಹೇಳಿದ್ರೆ ನಾವು ಸಾಕಷ್ಟು ದೂರ ನಡೆದು ಅಷ್ಟು ಮೇಲ್ ಹತ್ತಿ ಆ ವ್ಯೂನ ಎಂಜಾಯ್ ಮಾಡಿದಾಗ ನಮಗೆ ಯಾವ ರೀತಿ ಅನುಭವ ಆಗುತ್ತೋ, ಈ ನಾರ್ವೆಯ ಪಲ್ಪಿಟ್ ರಾಕನ್ನು ತಲುಪಬೇಕು ಅಂತ ಹೇಳಿದ್ರೆ ಒಂದು ಬಾರಿ ಅದನ್ನು ತಲುಪಿಬಿಟ್ರೆ, ಅಂದರೆ 4-5 ಕಿಲೋಮೀಟರ್ ಏನಿದೆ ಅದು ತುಂಬ ಸಾಮಾನ್ಯವಾದಂತಹ, ಅದು ರಸ್ತೆ ಜಾಗ ಅಲ್ಲ. ಯಾಕಂತ ಹೇಳಿದ್ರೆ ತುಂಬ ಕಿರಿದಾದಂತಹ ಜಾಗ, ತುಂಬಾ ಮೆಟ್ಲುಗಳು, ಹಾಗೆಯೇ ಮಧ್ಯ ಮಧ್ಯ ಕಾಡಂಚಿನ ಪ್ರದೇಶಗಳು ಇರುತ್ತೆ, ಅದರ ನಡುವೆ ಸಣ್ಣ ಪುಟ್ಟ ಕೆರೆಗಳು, ಆ ಕಾಡಿನ ಜಾಗ ಇದೆಲ್ಲವೂ ಕೂಡ ಸುತ್ತುವರೆದು ಅದನ್ನೆಲ್ಲ ದಾಟಿ ಮುಂದೆ ಹೋದಾಗ ಸಿಗುವಂತಹ ದೃಶ್ಯನೇ ಪಲ್ಪಿಟ್ ರಾಕ್ ನಾರ್ವೆನಲ್ಲಿ ಇರುವಂತಹದ್ದು. ಸೊ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತೀನಿ. ಮತ್ತೆರಡು ಗೀತೆಗಳು ನಿಮಗಾಗಿ ಕಾಯ್ತಾ ಇದೆ, ಕೇಳಿ ಎಂಜಾಯ್ ಮಾಡಿ.

ಆಲಿಸ್ತಾ ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮವನ್ನು ಇವತ್ತು ವಿಷಯದೊಂದಿಗೆ ಇವತ್ತು ಮುಕ್ತಾಯ ಮಾಡ್ತಾ ಇದ್ದೀನಿ. ಇಷ್ಟು ಹೊತ್ತು ನಿಮ್ಮ ಜೊತೆಯಾಗಿದ್ದು ನಿಮ್ಮ ಆರ್ ಜೆ ಗೆಳತಿ ಹರ್ಷಿತಾ ಅಂತ ಹೇಳ್ತಾ ಎರಡು ಬ್ಯಾಕ್ ಟು ಬ್ಯಾಕ್ ಗೀತೆಗಳು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಿಮಗಾಗಿ ಮೂಡಿ ಬರ್ತಾ ಇದೆ. ಕೇಳಿ ಎಂಜಾಯ್ ಮಾಡಿ.

ಎಸ್, ಇಂದಿನ ಪಲ್ಪಿಟ್ ರಾಕ್ ಬಗ್ಗೆ ನಾವು ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ತಿಳ್ಕೊತಾ ಬಂದ್ವಿ. ನಾರ್ವೆಯ ಪರ್ವತಗಳ ನಡುವೆ ಆಕಾಶವನ್ನು ಮುಟ್ಟುವಂತೆ ನಿಂತಿರುವ ಈ ಒಂದು ಪಲ್ಪಿಟ್ ರಾಕ್ ನಿಜಕ್ಕೂ ಪ್ರಕೃತಿಯ ಭವ್ಯವಾದಂತಹ ವೇದಿಕೆ. ಸೊ ಅದರ ಸೌಂದರ್ಯವನ್ನು ನಿಜಕ್ಕೂ ಅಲ್ಲಿ ಹೋಗಿ ಸವದ್ರೇನೆ ಕೂಡ ಅದಕ್ಕೆ ಒಂದು ಬೆಲೆ ಅಂತಲೇ ಹೇಳಬಹುದು. ಇಂದಿನ ವಿಸ್ಮಯ ಜಗತ್ತು ಕಾರ್ಯಕ್ರಮದ ಈ ವಿಷಯ ಮಾಹಿತಿ ಎಲ್ಲವೂ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಸಂದೇಶ ಕಳಿಸಿದ್ದಾರೆ ಶಾಂತಾಚಾರ ಬಡಗಿರ ಕುಕ್ಕನೂರ ಅವರು. ವಿಸ್ಮಯ ಜಗತ್ತು ಕಾರ್ಯಕ್ರಮದಲ್ಲಿ ನಾರ್ವೆಯ ಪಶ್ಚಿಮ ಭಾಗದಲ್ಲಿರುವ ಪ್ರಸಿದ್ಧ ಪಲ್ಪಿಟ್ ರಾಕ್ ಬಗ್ಗೆ ಪರಿಚಯ ಮಾಡಿಕೊಟ್ರಿ, ತುಂಬಾ ಧನ್ಯವಾದಗಳು, ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದ ಮೇಡಮ್ ಅಂತ ಹೇಳಿ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆಯೇ ಕಾರ್ಯಕ್ರಮ ಚೆನ್ನಾಗಿತ್ತು, ಧನ್ಯವಾದಗಳು ಅಂತ ಹೇಳಿ ಹರೀಶ್ ಮಲ್ಲೇಶ್ವರ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಗಳಿಗೆ ಧನ್ಯವಾದಗಳನ್ನು ತಿಳಿಸಿ

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಆಕಾಶವಾಣಿ ವಿಜಯಪುರ ಎಫ್ಎಂ ಕಂಪನಾಂಕ 101.8 ಮೆಗಾಹರ್ಟ್ಸ್ ನಿಲಯದ ಸಂಜೆ ಪ್ರಸಾರ ಕಾರ್ಯವನ್ನು ಪ್ರಾರಂಭಿಸುತ್ತಿದ್ದೇವೆ. ಆತ್ಮೀಯ ಕೇಳುಗರಿಗೆಲ್ಲ ಕಿರಣ್ ಕುಮಾರ್ ಶೇಖದಾರ್ ಮಾಡುವ ಸಾಯಂಕಾಲದ ನಮಸ್ಕಾರಗಳು. ಈಗ ಸಮಯ ಸಾಯಂಕಾಲದ 5:15 ಸೆಕೆಂಡುಗಳು. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

0: ಕೆಮ್ಮು ದಮ್ಮು ಅಲರ್ಜಿ ಅಸ್ತಮಾ ಉಸಿರಾಟದ ತೊಂದರೆ ಕಫದ ತೊಂದರೆ ನಿಮೋನಿಯಾ ಎದೆಯಲ್ಲಿ ಬಿಗಿತ ಕ್ಷಯ ರೋಗ ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
1: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ ಸೈನಿಕ ಶಾಲೆ ಎದುರು ಅಥಣಿ ರಸ್ತೆ ವಿಜಯಪುರ
0: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926 ಎಸ್ಟಿಡಿ ಕೋಡ್ ಸಂಖ್ಯೆ 083352

ಬೆಳದಿಂಗಳ ಬಾಲೆ, ಕೃಷ್ಣಾನಿ ಬೇಗನೆ ಬಾರೋ, ಸೌಭಾಗ್ಯ ಲಕ್ಷ್ಮಿ, ನೋಡಿ ಸ್ವಾಮಿ ನಾವಿರೋದು ಹೀಗೆ, ಲಕ್ಷ್ಮೀ ಮಹಾಲಕ್ಷ್ಮಿ, ಜೀವನ ಚೈತ್ರ, ಹೊಸ ಇತಿಹಾಸ ಹಾಗೂ ಲಕ್ಷ್ಮೀ ಕಟಾಕ್ಷ ಚಿತ್ರಗಳಿಂದ ಆಯ್ದಂಥ ಚಿತ್ರಗೀತೆಗಳನ್ನು ಕೇಳಿದಿರಿ. ಇಲ್ಲಿಗೆ ಚಿತ್ರಗೀತೆಗಳ ಕಾರ್ಯಕ್ರಮ ಮುಗಿಯಿತು. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ

ಒಂದು ಬಡ ಕುಟುಂಬ. ಶೇಖರ್ ತಹಶೀಲ್ದಾರ್ ಆಫೀಸ್ನಲ್ಲಿ ಜವಾನ್ ಕೆಲಸ ಮಾಡುವವ. ಅವನ ಹೆಂಡತಿ ಗೋದಾವರಿ ಮನೆ ಕೆಲಸಗಳು ಮಾಡುವಳು. ಅವರಿಗೆ ಒಬ್ಬನೇ ಮಗ ಆಕಾಶ. ಅವನಿಗೆ ಎಲ್ಲ ಶ್ರೀಮಂತ ಹುಡುಗರ ಹಾಗೆ ಒಳ್ಳೆ ಶಾಲೆಯಲ್ಲಿ ಓದಿಸಿ ಒಳ್ಳೆ ಭವಿಷ್ಯ ಕಟ್ಟಿಕೊಡಬೇಕು ಆಸೆ ತಂದೆ ತಾಯಿಯಂದಿರಿಗೆ. ಅದಕ್ಕಾಗಿ ಹರಸಾಹಸ ಪಡುತ್ತಿದ್ದರು. ಶೇಖರ ಸಾಯಂಕಾಲ ಆಫೀಸ್ ಮುಗಿದ ಮೇಲೆ ರಾತ್ರಿ 11:30 ಔಷಧಿ ಅಂಗಡಿಯಲ್ಲಿ ಕೆಲಸ ಮಾಡುತ್ತಿದ್ದ. ಗೋದಾವರಿ ಅಷ್ಟೇನೂ ಓದಿಲ್ಲ, ಆದರೂ ಮಗನಿಗೆ ವಿದ್ಯೆ ಕೊಡಿಸುವ ಅಚಲ ಹಂಬಲ ಹೊಂದಿದವಳು. 16 ಮನೆ ಕೆಲಸ ಮಾಡುತ್ತಾ ಕುಟುಂಬಕ್ಕೆ ಹೆಗಲ ಕೊಡುತ್ತಿದ್ದಳು. ಇಬ್ಬರು ದಂಪತಿಗಳು ಮನೆಯಲ್ಲಿ ಬಡತನ ಹಾಸು ಹೊಕ್ಕಾಗಿದ್ದರೂ ಯಾವುದೇ ಆಮಿಷಕ್ಕೆ ಒಳಗಾದವರಲ್ಲ. ನಯವಿನಯದಿಂದ ನಡೆದುಕೊಂಡು ಉತ್ತಮ ವ್ಯಕ್ತಿಗಳು ಎಂದು ಹೆಸರು ಪಡೆದು ಸ್ವಚ್ಛ ಸುಂದರ ಜೀವನ ನಡೆಸುತ್ತಿದ್ದರು. ಆಕಾಶನೂ ಅಷ್ಟೇ, ಚುರುಕಾದ ಉತ್ತಮ ಗುಣವುಳ್ಳವ ಸುಂದರ ಹುಡುಗ, ಶಾಲೆಯಲ್ಲಿ ಎಲ್ಲದರಲ್ಲೂ ಮುಂದೆ ಇರುತ್ತಿದ್ದ. ತಂದೆ ತಾಯಿ ಅವನಿಗೆ ಒಳ್ಳೆ ಸಂಸ್ಕಾರ ಹೇಳಿ ಕೊಡುತ್ತಿದ್ದರು. ಮಗನಿಗೆ ಶ್ರೀಮಂತ ಹುಡುಗರ ಶಾಲೆಗೆ ಹಾಕಿ ಬಡತನದ ನೆರಳು ಅವನ ಮೇಲೆ ಬೀಳದಂತೆ ಅವನಿಗೆ ಶಿಸ್ತಾಗಿಟ್ಟು ತಾವೇ ಹಗಲು ರಾತ್ರಿ ಕಷ್ಟಪಡುತ್ತಿದ್ದರು. ಮಗನ ಓದು ಒಳ್ಳೆತನ ನೋಡಿ ಖುಷಿ ಪಡುತ್ತಿದ್ದರು. ಒಂದು ದಿನ ನಮ್ಮ ಮಗ ಉತ್ತಮ ಸ್ಥಿತಿವಂತನಾಗಿ ಉತ್ತಮ ವ್ಯಕ್ತಿಯಾಗಿ ಬಾಳಿದರೆ ಸಾಕು ಎನ್ನುತ್ತಿದ್ದರು. ಅದೊಂದು ಪ್ರತಿಷ್ಠಿತ ಇಂಟರ್ನ್ಯಾಷನಲ್ ಶಾಲೆ. ಅದೇನೋ ಹುಡುಗನ ಪುಣ್ಯವೋ ಅಥವಾ ತಂದೆ ತಾಯಿಯ ಪ್ರಯತ್ನವೋ ಹುಡುಗನ ಚುರುಕುತನ ಕಲಿಕೆಯ ಗ್ರಹಿಕೆ ನೋಡಿ ಆ ಶಾಲೆಯಲ್ಲಿ ಗೋದಾವರಿ ಕೆಲಸ ಮಾಡುವ ಮನೆ ಮಾಲೀಕರ ಸಹಾಯದಿಂದ ಅವನಿಗೆ ಆ ಶಾಲೆಯಲ್ಲಿ ಓದುವ ಅವಕಾಶ ಸಿಕ್ಕಿತು. ಆ ಶಾಲೆಯಲ್ಲಿ ಬಡ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಒಬ್ಬರಿಗೆ ಉಚಿತ ಶಿಕ್ಷಣ ನೀಡಲಾಗುತ್ತಿತ್ತು. ಅದರ ಅಡಿಯಲ್ಲಿ ಆಕಾಶನಿಗೆ ಸೀಟು ಕೊಡಲಾಗಿತ್ತು. ದಂಪತಿಗಳಿಗೆ ಖುಷಿಯೋ ಖುಷಿ, ತಮ್ಮ ಮಗನಿಗೂ ಅಂತಹ ಶಾಲೆಯಲ್ಲಿ ಓದಿಸುತ್ತಿರುವುದಕ್ಕೆ ಆ ಹುಮ್ಮಸ್ಸು ಅವರಿಗೆ ಇನ್ನಷ್ಟು ದುಡಿಯುವಂತೆ ಮಾಡುತ್ತಿತ್ತು. ಆಕಾಶ ಚೆನ್ನಾಗಿ ಓದುತ್ತಿದ್ದ. ಅವನ ತರಗತಿಯಲ್ಲಿ ಸುಲಲಿತಾ ಅನ್ನುವ ಹುಡುಗಿ ಸ್ವಲ್ಪ ಓದುವುದರಲ್ಲಿ ಹಿಂದೆ ಇದ್ದಳು. ಆದರೆ ಅವಳು ಆಗರ್ಭ ಶ್ರೀಮಂತಳು, ಆಕಾಶ ಮಾಡಿದ ಹೋಮ್ವರ್ಕ್ ನೋಡಿ ಮಾಡುತ್ತಿದ್ದಳು. ಅವನು ಅವಳಿಗೆ ಓದಲು ಸಹಾಯ ಮಾಡುತ್ತಿದ್ದ. ಮಿಕ್ಕ ವಿಷಯಕ್ಕೆಲ್ಲ ಅವಳು ಇವನಿಗೆ ಸಹಾಯ ಮಾಡುತ್ತಿದ್ದಳು. ಅವಳು ಡಬ್ಬದಲ್ಲಿ ಊಟಕ್ಕೆ ದಿನ ಒಂದು ತರಹ ಬೇರೆ ಬೇರೆ ತರುತ್ತಿದ್ದಳು. ಆಕಾಶನ ಜೊತೆ ಕೂತು ಊಟ ಮಾಡುವಾಗ ಸ್ವಲ್ಪ ಕೊಡುತ್ತಿದ್ದಳು. ಅವಳು ಹಬ್ಬ ಹರಿದಿನದಲ್ಲಿ ತರುವ ಕಚೋರಿ ಇವನಿಗೆ ತುಂಬಾ ಇಷ್ಟ ಆಗುತ್ತಿತ್ತು. ಆ ಹುಡುಗಿ ಅವರ ಮನೆಯಲ್ಲಿ ಮಾಡಿದಾಗೊಮ್ಮೆ ಅವನಿಗೆ ಒಂದು ತಂದು ಕೊಡುತ್ತಿದ್ದಳು. ಇಬ್ಬರು ನಿಷ್ಕಲ್ಮಶ ಗೆಳೆಯ ಗೆಳತಿಯರು. ಸುಲಲಿತೆಯನ್ನು ಕಂಡರೆ ಕೆಲವು ಹುಡುಗಿಯರಿಗೂ ಕೆಲವು ಹುಡುಗರಿಗೂ ಅಸೂಯೆ. ಅವಳು ಬರುವ ಕಾರು, ಉಡುವ ಬಟ್ಟೆ, ಬಳಸುವ ಬರೆಯುವ ಸಾಮಾನುಗಳು ಎಲ್ಲದರಲ್ಲೂ ಅವಳ ಶ್ರೀಮಂತಿಕೆ ಎದ್ದು ಕಾಣುತ್ತಿತ್ತು. ಆದರೆ ಅವಳಿಗೆ ಗ್ರಹಿಕೆಯ ಶಕ್ತಿ ಸ್ವಲ್ಪ ಮಂದವಾಗಿತ್ತು. ಅದಕ್ಕೆ ಅವಳಿಗೆ ಶಾಲೆಯಲ್ಲಿ ಟ್ಯೂಬ್ಲೈಟ್ ಅಂತ ಹಂಗಿಸುವರು. ಆದರೆ ಆಕಾಶ್ ಹಾಗಲ್ಲ, ಅವಳಿಗೆ ಸಮಾಧಾನವಾಗಿ ಎಲ್ಲವೂ ಹೇಳಿ ಕೊಡುತ್ತಿದ್ದ. ಅವಳ ಜೊತೆ ಆತ್ಮೀಯವಾಗಿ ನಡೆದುಕೊಳ್ಳುತ್ತಿದ್ದ. ಒಂದು ಸಲ ಅವನ ಶಾಲೆಯಲ್ಲಿ ತಿಂಗಳ ಮೇಳ ಏರ್ಪಡಿಸಿದ್ದರು. ನಿಮ್ಮ ನಿಮ್ಮ ತಾಯಿಯರ ಸಹಾಯದಿಂದ ನಿಮ್ಮ ಊರುಗಳ ವಿಶೇಷ ತಿಂಡಿಗಳು ಮಾಡಿ ತಂದು ಶಾಲೆಯಲ್ಲಿ ಇಟ್ಟು ಮಾರಬೇಕು. ಅದರಿಂದ ಬಂದ ಹಣ ಒಂದು ಮಕ್ಕಳ ಅನಾಥ ಆಶ್ರಮಕ್ಕೆ ನೀಡಲಾಗುವುದು ಎಂದು ಹೇಳಲಾಗಿತ್ತು. ಆಕಾಶನ ತಾಯಿ ಉತ್ತರ ಕರ್ನಾಟಕದವಳಾಗಿದ್ದರಿಂದ ಬೆಲ್ಲದ ಅಚ್ಚು, ಶೇಂಗಾ ಚಿಕ್ಕಿ, ಪುಟಾಣಿ ಹಿಟ್ಟಿನ ಕರದಂಟು, ಚುರುಮುರಿ ಚೂಡ, ಶೇಂಗಾ ಹೋಳಿಗೆ ಹೀಗೆ ಎಲ್ಲ ಮಾಡಿ ತಂದು ಇಟ್ಟಳು. ಉಳಿದ ವಿದ್ಯಾರ್ಥಿಗಳ ತಾಯಂದಿರು ತಮ್ಮ ತಮ್ಮ ಕಡೆಯ ವಿಶೇಷ ತಿಂಡಿಗಳು ತಂದಿದ್ದರು. ಮೇಳ ಭರ್ಜರಿಯಾಗಿ ನಡೆಯಿತು. ಸುಲಲಿತಾ ಬೇರೆ ಬೇರೆ ತಿಂಡಿಗಳ ಜೊತೆ ಕಚೋರಿನೂ ತಂದಿದ್ದಳು. ಆಕಾಶ ಅದನ್ನು ನೋಡಿದ್ದ. ಅವನು ತಮ್ಮಮ್ಮ ಗೋದಾವರಿಗೆ, ಅಮ್ಮ ನೀನು ಎರಡು ಕಚೋರಿ ತಗೊಳಮ್ಮ, ನನಗೆ ಅದು ತುಂಬ ಇಷ್ಟ ಅಂದ. ಅಮ್ಮ ಇರು, ಆಮೇಲೆ ಮೊದಲು ನಾನು ತಂದ

ಎಂದು ಮಾರುವ ಎಂದಳು. ಆದರೆ ಅವನ ಕಣ್ಣೆಲ್ಲ ಅಕಚುರಿಯ ಮೇಲೆ. ಬೇರೆಯವರಿಗೂ ಅದು ಇಷ್ಟ ಆಗಿ ಖಾಲಿಯಾಗಿ ಹೋಯಿತು. ಮೇಳವೂ ಮುಗೀತು. ಸುಮಾರು ಹಣ ಕೂಡಿತ್ತು. ಶಾಲೆಯ ಹಿರಿಯ ಅಧಿಕಾರಿ ಎಲ್ಲ ತಾಯಂದಿರಿಗೂ ಧನ್ಯವಾದ ತಿಳಿಸಿ ಬೀಳ್ಕೊಟ್ಟರು. ಆಕಾಶ ಅಮ್ಮನ ಮೇಲೆ ಗುಣಗುತ್ತಿದ್ದ. ಒಂದು ನಿಮಿಷ ಹೋಗಿ ತಂದರೆ ಏನಾಗುತ್ತಿತ್ತು? ತಾಳ್ಮೆ ತಾಳ್ಮೆ ಅಂದು ಇಲ್ಲೇ ನಿಂತೆ. ಅದು ಖಾಲಿಯಾಗಿ ಹೋಯಿತು ನೋಡು ಅಂತ ಮುನಿಸಿಕೊಂಡ. ನೀನು ತಿಂದು ನೋಡಿದರೆ ಗೊತ್ತಾಗುತ್ತಿತ್ತು ಅನ್ನುತ್ತಾ ಆಟೋ ಹತ್ತುತ್ತಿದ್ದ. ಹಿಂದಿನಿಂದ ಆಕಾಶ್ ಅಂತ ಕೂಗಿದ ಸುಲಲಿತ ಏನು ಎಂದು ತಿರುಗಿ ನೋಡಿದ. ಒಂದು ಡಬ್ಬ ಹಿಡಿದು, ಸುಲಲಿತ ಇದು ನಿನಗಾಗಿ, ನಿನಗೆ ಇಷ್ಟ ಅಲ್ಲ, ಹಿಡಿ ಎಂದು ನಾಲ್ಕು ಕಚೋರಿ ಇದ್ದ ಡಬ್ಬ ಕೊಟ್ಟಳು ನೋಡಿ. ಅವನು ಎಲ್ಲ ಖಾಲಿ ಆಯಿತಲ್ಲ, ಎಲ್ಲಿಂದ ತಂದೆ ಎಂದ. ನಾನು ಮೊದಲೇ ನಿನಗಾಗಿ ಎತ್ತಿಟ್ಟಿದ್ದೆ, ನೀನು ಕಚೋರಿ ಕಡೆ ನೋಡುತ್ತಿದ್ದುದು ಗಮನಿಸಿದೆ, ಅದಕ್ಕಾಗಿ ಇವು ತೆಗೆದು ಇಟ್ಟಿದ್ದೆ, ತಗೋ ನೀನು ತಿನ್ನು ಅಂದಳು. ಮತ್ತೆ ದುಡ್ಡು ಎಷ್ಟಕ್ಕೆ ಒಂದು ಮಾರಿದ್ದೀಯಾ ಎಂದ. ಅದು ಪರಿಶುದ್ಧ ಗೆಳೆತನದಲ್ಲಿ ದುಡ್ಡು ಬರಲ್ಲ, ನೀನು ತಿನ್ನು ಎಂದಳು. ಅವನು ಲಘುಬಗೆ ತಿನ್ನತೊಡಗಿದ. ಅವಳು ನಕ್ಕಳು. ತೃಪ್ತಿಯಿಂದ ಅವನು ತಿಂದು ತೃಪ್ತಿಯಾದ. ಗೋದಾವರಿ ನೋಡು, ನಾನು ತಂದರೆ ಒಂದು ಕಚೋರಿ ಸಿಗುತ್ತಿತ್ತು, ನೀನು ತಾಳ್ಮೆಯಿಂದ ಇದ್ದಿದ್ದಕ್ಕೆ ನಾಲ್ಕು ಕಚೋರಿ ಸಿಕ್ಕಿದೆ ನೋಡು. ಇದೆ ಕಣೋ ತಾಳ್ಮೆಗಿರುವ ಶಕ್ತಿ, ತಾಳಿದವನು ಬಾಳಿಯಾನು ಎಂದು. ಹಿರಿಯರು ಸುಮ್ಮನೆ ಹೇಳಲ್ಲ ಅಲ್ವಾ ಅಂದು ಮನೆಗೆ ಬಂದರು.

0: ಪ್ರಿಯ ಕೇಳುಗರೇ, ಗೊತ್ತಾಯಿತಲ್ಲ, ಪರಿಶುದ್ಧ ಸ್ನೇಹ ತಾಳ್ಮೆ ಯಾವಾಗಲೂ ಸಿಹಿಯಾಗಿರುತ್ತದೆ. ಅವರ ಸ್ನೇಹವು ಮುಂದೆ ಸಿಹಿಯಾಗಿಯೇ ಮುಂದುವರಿಯುತ್ತದೆ. ಅವರ ಬಾಳಲ್ಲೂ ಸಿಹಿ ತುಂಬಿರಲಿ ಅನ್ನುವ ಆಸೆಯೊಂದಿಗೆ ಕತೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳ್ತೀರಲ್ಲ. ನಮಸ್ಕಾರ. ಇದುವರೆಗೆ ತಾಳ್ಮೆ ತಿನಿಸಿದ ಸಿಹಿ ಕತೆ ಕೇಳಿದಿರಿ.
1: ಸಂಕಲನ ಸವಿತಾ ದೇಶಮುಖ,
0: ಕಾರ್ಯಕ್ರಮದ ನಿರ್ವಹಣೆ ಕೆವಿ ಕೃಷ್ಣಪ್ಪ. ಹಾಗಿದ್ರೆ ಬನ್ನಿ, ಮುಂದಿನ ವಾರ ಇನ್ನೊಂದು ಹೊಸ ಕಥೆಯೊಂದಿಗೆ ಬರುತ್ತೇವೆ. ಅಲ್ಲಿಯವರೆಗೆ ನಮಸ್ಕಾರ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ. ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
1: ಹಲೋ, ಎಲ್ಲಿದ್ಯಪ್ಪ?
0: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
2: ಕಥೆ ಮುಗಿಯಿತೆ,
0: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ ಕಡೆದಾತು. ಗಾಡಿ ಓಡಿಸುವಾಗ ಮೊಬೈಲ್ನಾಗ ಮಾತಾಡ್ಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.

ಹತ್ತು ನಿಮಿಷಕ್ಕೆ ನಮ್ಮ ನಿಲಯದಿಂದ ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ನೀತಿಕತೆ ಪ್ರಸಾರವಾಗುವುದು. 6:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಅವಲೋಕನ. 6:35 ನಮ್ಮ ನಿಲಯದಿಂದ ಸೇವಾ ಮಾಹಿತಿ. 6:51 ಕಿಸಾನ್ವಾಣಿಯಲ್ಲಿ ಇಂದಿನ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ಪಟ್ಟಣದ ಹಿರಿಯ ರೈತರಾದ ಸಿದ್ದಪ್ಪ ಶಿವಲಿಂಗಪ್ಪ ಭೂಸಗೊಂಡ್ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳಂಕೆ. ನಂತರ ಜನಪದ ಗೀತೆಗಳು ಮೂಡಿಬರಲಿವೆ. ಇಂದು ರಾತ್ರಿ 7:45 ನಮ್ಮ ನಿಲಯದಿಂದ ಚಿತ್ರಗೀತೆಗಳು ಮೂಡಿಬರಲಿವೆ. ರಾತ್ರಿ 8:00 ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ರಾತ್ರಿ 8:30 ಪುಷ್ಪಹಾರ್. 9:15 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಸ್ಪಾಟ್ಲೈಟ್ ಪ್ರಸಾರವಾಗುವುದು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ. ರಾತ್ರಿ 10:00 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕಾರ್ನಾಟಿಕ್ ಸಂಗೀತ ಪ್ರಸಾರವಾಗಲಿದೆ. ಫ್ಲೂಟ್ ವಾದನ ನುಡಿಸಲಿದ್ದಾರೆ ಎಸ್ ಸುಪ್ರದೀಪ್. 10:30 ಬೆಂಗಳೂರು ಕೇಂದ್ರದ ಸಹ ಪ್ರಸಾರದಲ್ಲಿ ಕನ್ನಡ ಮತ್ತು ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗೀತ ಚಂದ್ರಿಕೆ ಪ್ರಸಾರವಾಗುವುದು. ಇನ್ನು ನಾಳಿನ ಕಾರ್ಯಕ್ರಮಗಳಲ್ಲಿ ನಾಳೆ ಬೆಳಗ್ಗೆ 6:10 ನಮ್ಮ ನಿಲಯದಿಂದ ಭಕ್ತಿಗೀತೆಗಳ ಕಾರ್ಯಕ್ರಮ ವಂದನಾ ಪ್ರಸಾರವಾಗುವುದು. 6:30 ಚಿಂತನ ಹೊನ್ನಪ್ಪ ಕರೆಕನ್ನಮ್ಮ ಅವರಿಂದ. 6:35 ರೈತರಿಗೆ ಸಲಹೆ. 6:40 ನಮ್ಮ ನಿಲಯದಿಂದ ಜನಪದ ಸಂಗೀತ ಪ್ರಸಾರವಾಗುವುದು. ನಾಳೆ ಬೆಳಗ್ಗೆ 7:15 ನಮ್ಮ ನಿಲಯದಿಂದ ಭಾವಗೀತೆಗಳು ಮೂಡಿಬರಲಿವೆ. 7:45 ಚಿತ್ರಗೀತೆಗಳು. 8:30 ಪ್ರಾಯೋಜಿತ ಕಾರ್ಯಕ್ರಮ ಆಯುಷ್ ವಾಣಿ. ಕಾರ್ಯಕ್ರಮದ ಪ್ರಾಯೋಜಕರು ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. 8:35 ಚಜ್ಜಿ ರೊಟ್ಟಿ ಚವಳಿಕಾಯಿ ಕಾರ್ಯಕ್ರಮ, ನಂತರ ಚಿತ್ರಗೀತೆಗಳು ಮೂಡಿಬರಲಿವೆ. 9:05 ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ. ಸಂದರ್ಶಕರು ಜಾಂಪಣ್ಣ ಆಶಿಹಾಳ್. ನಂತರ 9:30 ನಮ್ಮ ನಿಲಯದಿಂದ ಚಿತ್ರಗೀತೆಗಳನ್ನು ಆಲಿಸಬಹುದು. ನಾಳೆ ಬೆಳಗ್ಗೆ 10:00 ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳು ಮುಂದುವರಿಯಲಿವೆ.

ಆಕಾಶವಾಣಿ ವಿಜಯಪುರ. ಈಗ ಸಮಯ ಸಾಯಂಕಾಲದ 6:32. ಇನ್ನು ಮುಂದೆ ಕೇಳಿ. ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯ. ಇಂದು ಸಂಜೆ

ಇದುವರೆಗೆ ಇಂದು ಸಂಜೆ ಮತ್ತು ನಾಳೆ ಪ್ರಸಾರಗೊಳ್ಳಲಿರುವ ಕಾರ್ಯಕ್ರಮಗಳ ಪರಿಚಯವನ್ನು ಮಾಡಿಕೊಂಡಿರಿ. ಈಗ ಸಮಯ ಸಾಯಂಕಾಲದ 6:42 ಇನ್ನು ಮುಂದೆ ಸರಿಯಾಗಿ 6:05 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು.

ಆಕಾಶವಾಣಿ ಬೆಂಗಳೂರು. ಇದೀಗ ಸಮಯ 6:10. ಇನ್ನೀಗ ಕೇಳಿ ನಾಳೆ ಮತ್ತು ಈ ಸಂಜೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ. ಈ ಸಂಜೆ 6:15, ನಾಳೆ ಬೆಳಿಗ್ಗೆ 6:35 ಹಾಗೂ ನಾಳೆ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಮೂಡಿಬರುವುದು. ಪ್ರಸ್ತುತಿ ಬಿಕೆ ಸುಮತಿ. 6:30 ಅವಲೋಕನ. 6:51 ಕೃಷಿ ರಂಗ, ರೈತ ಉತ್ಪಾದಕ ಸಂಸ್ಥೆಗಳು ಮತ್ತು ಮಾರುಕಟ್ಟೆ.

ಉತ್ತೇಜನ ಕ್ರಮಗಳ ಕುರಿತು ಡಾ ಕೆಪಿ ರಘುಪ್ರಸಾದ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. ನಂತರ ಚಿಕ್ಕನಾಯಕನಹಳ್ಳಿ ತಾಲೂಕು ಮುದ್ದೇನಹಳ್ಳಿಯ ಎಂಇ ಶಿವಶಂಕರ್ ಶಾಸ್ತ್ರಿ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಕೇಳಲಿದ್ದೀರಿ. 7:45 ಸಿರಿಗಂಧ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 9:15 ಕೆ ಸಂಹಿತಾ ಅವರಿಂದ ಭಾವಗೀತೆಗಳು. 9:30 ಕರೆಂಟ್ ಅಫೇರ್ಸ್ ದೆಹಲಿ ಕೇಂದ್ರದಿಂದ. ರಾತ್ರಿ 10:00 ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನಿಲ್ ಸುಬ್ರಹ್ಮಣ್ಯ, ಘಟ ಎಸ್ ಎನ್ ನಾರಾಯಣಮೂರ್ತಿ. 10:30 ಗೀತಚಂದ್ರಿಕೆ ಮೆಲೋಡಿ ಟೈಮ್ ಪ್ರಸಾರವಾಗಲಿದೆ.

0: ಕಾರ್ಯಕ್ರಮಗಳು ಈ ರೀತಿಯಾಗಿವೆ. ಗಮನಿಸಿ, ನಾಳೆ ಬೆಳಿಗ್ಗೆ 11:25ಕ್ಕೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ಇನ್ನುಳಿದಂತೆ 6:10ಕ್ಕೆ ಶುಭೋದಯ ಕರ್ನಾಟಕ, 6:30ಕ್ಕೆ ಚಿಂತನ ಹೊನ್ನಪ್ಪ ಕರೇಕನ್ನಮ್ಮ ಅವರಿಂದ, 6:35ಕ್ಕೆ ಕನ್ನಡ ರತ್ನ ಭಂಡಾರ, 6:40ಕ್ಕೆ ದೇಶಭಕ್ತಿ ಗೀತೆಗಳು, 6:50ಕ್ಕೆ ರೈತರಿಗೆ ಸಲಹೆ, 7:15ಕ್ಕೆ ಭಾವಗೀತೆಗಳು ಎಂ ಮೇಘಮಾಲಾ ಅವರಿಂದ, 8:30ಕ್ಕೆ ಆಯುಷ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ವಿಷಯ ಆರೋಗ್ಯಕ್ಕಾಗಿ ನಿದ್ದೆ, ಭಾಗವಹಿಸುತ್ತಾರೆ ಡಾ ಟಿ ಶಿವಕುಮಾರ್ ಸಹಾಯ ಪ್ರಾಧ್ಯಾಪಕರು, ಸರ್ಕಾರಿ ಆಯುರ್ವೇದ ವೈದ್ಯಕೀಯ ಮಹಾವಿದ್ಯಾಲಯ ಬೆಂಗಳೂರು, 8:35ಕ್ಕೆ ಚಿತ್ರಗೀತೆಗಳು, 8:50ಕ್ಕೆ ಕಗ್ಗದ ಸಿರಿ ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ್ ಸಾದರ್, ನಿರ್ಮಾಣ ಎಂ ಶಿವರಾಮ್, 9:05ಕ್ಕೆ ಶಿಕ್ಷಕರ ದಿನಾಚರಣೆಯ ಸಂದರ್ಭದಲ್ಲಿ ಕರ್ನಾಟಕ ಸರ್ಕಾರದ ಶಿಕ್ಷಣ ಸಚಿವರಾದ ಶ್ರೀ ಮಧು ಬಂಗಾರಪ್ಪ ಅವರೊಂದಿಗೆ ವಿಶೇಷ ಸಂದರ್ಶನ, ಸಂದರ್ಶಕರು ಜಾಂಪಣ್ಣ ಆಶಿಹಾಳ್, 9:30ಕ್ಕೆ ಗಾನಗಂಗೆ, 10:30ಕ್ಕೆ ಸುನಹರೆ ಪಲ್, 11:00ಗೆ ಸವಿನೆನಪು ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮಗಳನ್ನು ಕೇಳುತ್ತೀರಿ. 11:25ಕ್ಕೆ ಭಾರತದ ಗೌರವಾನ್ವಿತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ನವದೆಹಲಿಯ ವಿಜ್ಞಾನ್ ಭವನದಲ್ಲಿ ನಡೆಯಲಿರುವ ಸಮಾರಂಭದಲ್ಲಿ ಶಿಕ್ಷಕರಿಗೆ ರಾಷ್ಟೀಯ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಿರುವ ಕಾರ್ಯಕ್ರಮದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ. ನಾಳೆ ಮಧ್ಯಾಹ್ನ 12:05ಕ್ಕೆ ವನಿತಾ ವಿಹಾರ, ಯುವ ಜನರ ಶಿಲ್ಪಿ ಶಿಕ್ಷಕರು ಸಂಯೋಜಿತ ಕಾರ್ಯಕ್ರಮ, ಪ್ರಸ್ತುತಿ ಡಾ ಗೀತಾ ತಳವಾರ್, ನಿರ್ಮಾಣ ಸಹಕಾರ ಸಂಧ್ಯಾ ಮಂಗೇಶ್ಕರ್, ನಿರ್ವಹಣೆ ಟಿ ಶ್ಯಾಮ್ ಪ್ರಸಾದ್, ಕಾರ್ಯಕ್ರಮ ಕಾರವಾರ ಕೇಂದ್ರದ ಕೊಡುಗೆ. 12:35ಕ್ಕೆ ಆರೋಗ್ಯ ಸಂಚಿಕೆ, ರಾಷ್ಟೀಯ ಪೌಷ್ಟಿಕಾಂಶ ಸಪ್ತಾಹದ ಸಂದರ್ಭದಲ್ಲಿ ಹಿರಿಯ ನಾಗರಿಕರ ಹಾಗೂ ಮಹಿಳೆಯರ ಆರೋಗ್ಯ ಕಾಪಾಡುವಲ್ಲಿ ಕ್ಯಾಲ್ಸಿಯಂ ಅಥವಾ ಸುಣ್ಣದ ಅಂಶದ ಪ್ರಾಮುಖ್ಯತೆ, ಈ ಕುರಿತು ಬೆಂಗಳೂರಿನ ಗಾಂಧಿ ಕೃಷಿ ವಿಜ್ಞಾನ ಕೇಂದ್ರದ ಕೃಷಿ ವಿಶ್ವವಿದ್ಯಾಲಯದ ರೈತ ತರಬೇತಿ ಸಂಸ್ಥೆಯ ಆಹಾರ ವಿಜ್ಞಾನ ಮತ್ತು ಪೋಷಣಾ ವಿಭಾಗದ ಪ್ರಾಧ್ಯಾಪಕರಾದ ಡಾ ಲತಾ ಆರ್ ಕುಲಕರ್ಣಿ ಅವರೊಂದಿಗೆ ಸಂದರ್ಶನ, ಸಂದರ್ಶಕರು ಪಿಎಂ ಜಗದೀಶ್. ಮಧ್ಯಾಹ್ನ 1:00ಗೆ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ವಿವಿಧ ಯೋಜನೆಗಳ ಕುರಿತಾದ ಕಾರ್ಯಕ್ರಮ, ಪಿಎಂ ಪರ್ ಡ್ರಾಪ್ ಮೋರ್ ಕ್ರಾಪ್ ಯೋಜನೆ ಕುರಿತು ಮಾತನಾಡುವವರು ಎಂ ರವಿ. 2:40ಕ್ಕೆ ಹಕ್ಕಿಯ ಬಳಗ, ಗುರುವಿನ ನೆರಳಲ್ಲಿ ಶಿಕ್ಷಕರ ದಿನಾಚರಣೆ ಸಂದರ್ಭದಲ್ಲಿ ನಾಗಾರ್ಜುನ ವಿದ್ಯಾನಿಕೇತನ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ, ನಿರ್ಮಾಣ ಆಶಾ. ಮಧ್ಯಾಹ್ನ 3:00ಕ್ಕೆ ಗುಲ್ಮೊಹರ್ ಹಿಂದಿ ಚಿತ್ರಗೀತೆಗಳು, ಸಂಜೆ 5:30ಕ್ಕೆ ಗಿರ್ಮಿಟ್ ಹೊಸ ಕನ್ನಡ ಚಿತ್ರಗೀತೆಗಳು, 6:30ಕ್ಕೆ ವಿಜ್ಞಾನದ ಮುನ್ನಡೆ ಎಸ್ ಅಮೂಲ್ಯ ಅವರಿಂದ, 6:51ಕ್ಕೆ ಕಿಸಾನ್ ವಾಣಿ ಪ್ರಾಯೋಜಿತ ಕಾರ್ಯಕ್ರಮ, ಭಾರತ ಸರ್ಕಾರದ ಕೃಷಿ ಇಲಾಖೆಯ ಅಗ್ರಿ ಸ್ಟಾರ್ಟ್ಅಪ್ ಕುರಿತು ಡಾ ಪ್ರಹ್ಲಾದ್ ಪಿ ಭಟ್ ಅವರೊಡನೆ ಸಂದರ್ಶನ, ಸಂದರ್ಶಕರು ತಿಮ್ಮಪ್ಪ ಹೆಚ್ಚಗೌಡ. 7:30ರಿಂದ ದುಬೈನ ಅಂತಾರಾಷ್ಟೀಯ ಕ್ರೀಡಾಂಗಣದಲ್ಲಿ ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ನಡೆಯಲಿರುವ 2026ರ ಮಹಿಳಾ ಏಷ್ಯನ್ ಕಪ್ ಟಿ20 ಕ್ರಿಕೆಟ್ ಪಂದ್ಯಾವಳಿಯ ವೀಕ್ಷಕ ವಿವರಣೆ ಮೂಡಿಬರಲಿದೆ. ಇನ್ನುಳಿದಂತೆ ನ್ಯೂಸ್ ಆನ್ ಏರ್ ಆಪ್ನಲ್ಲಿ ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುವು. ಇವಿಷ್ಟು ಇಂದು ಮತ್ತು ನಾಳೆ ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು. ಆಕಾಶವಾಣಿ, ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಚಿಂತಲಪಲ್ಲಿ ವೆಂಕಟರಾವ್.

0: ಕರ್ನಾಟಕದ ಸಂಗೀತ ವಿದ್ವಾಂಸರ ಪರಂಪರೆಯನ್ನ ಗಮನಿಸುವಾಗ ಕಂಡುಬರುವ ಮಹಾನ್ ವಿದ್ವಾಂಸರು ಚಿಂತಲಪಲ್ಲಿ ವೆಂಕಟರಾಯರು. ಸೌಜನ್ಯ ಸರಳತೆಯ ಮೂರ್ತಿ. ಅವರು ದೇವರ ನಾಮಗಳನ್ನ ಹಾಡುತ್ತಿದ್ರೆ ಗಂಟೆಗಟ್ಟಲೆ ಅಭಿಮಾನಿಗಳು ಕೇಳುತ್ತಿದ್ರು. ಶಿಷ್ಯಂದಿರನ್ನು ಬೆಳೆಸಿದರು. ಸಂಗೀತದಲ್ಲಿ ಅಗ್ರಸ್ಥಾನದಲ್ಲಿ ಇದ್ದವರು ಚಿಂತಲಪಲ್ಲಿ ವೆಂಕಟರಾವ್ ಅವರು. ಚಿಂತಲಪಲ್ಲಿ ಎಂದೇ ಖ್ಯಾತರು.
1: ಆವಾಗ ನಿರ್ಮಲು ಸ್ವರ ಹಾಡೋದಿಲ್ಲ, ಬರೀ ಕೀರ್ತನೆ ರಾಗ ಹಾಡಿ ಕೀರ್ತನೆ ಹಾಡಿ ಮತ್ತೆ ಸ್ವಾಮಿ ಬಯಸ್ಕೊಂಡು ಮನಸ್ಸು ಚೆನ್ನಾಗಿ ಆ ಭಾವನೆಯಿಂದ ಹಾಡೋ ಪಂಚಿತ್ತು. ಭಾವ ಬೇಕು ಅದಕ್ಕೆ. ಮಿಕ್ಕಿನಾಂಡಿ ಮಿಕ್ಕಿನಾಂಡಿ ಪಲ್ಲವಿಗಿದ್ವಿ ಆದಾಗ ಅವಾಗ ಕಾರ್ದೇ ಗಿರ್ಬೇಕು ನೆರವು ಗಿರುಗಳು ಮಾಡಿಕೊಂಡು ಅದಕ್ಕೆ ಬೇಕಾದ ಕೆಲಸ ಮಾಡ್ತೀವಿ. ಕೀರ್ತನೆ ಹೆಚ್ಚೆಲ್ಲ ಮಾಡ್ತಾ ಇರಲಿಲ್ಲ, ಕೀರ್ತನೆ ಹೆಚ್ಚಾಗಿ ಹಾಡ್ತಾಲೂ ಇರಲಿಲ್ಲ. ಲಯಕ್ಕೆ ಅಂದರೆ ಭಾವಕ್ಕೆ ಅನುಗುಣ್ಯವಾದ ಲಯದಿಂದ ಆ ಭಾವ ಪೋಷಣೆ ಮಾಡ್ತಾಯಿದ್ವಿ. ಭಾವಕ್ಕೆ ಹೆಚ್ಚು ಪ್ರಾಶಸ್ತ್ಯ ಇರಬೇಕು, ಲಯ ಬಿಡಬಾರ್ದು. ಆ ಲಯ ಭಾವನ ಅನುಸರಿಸ್ಕೊಂಡಿರ್ಬೇಕಾದ್ರೆ ಈ ಗಂಡಿ ಸಂಬಂಧವಾದ ಲೆಕ್ಕಗಳು ಆವಾಗ ಅಷ್ಟು ಇರಲಿಲ್ಲ. ಹೇಳಿದ್ರು ಲಯಕ್ಕೆ ಅನುಸರಿಸ್ಕೊಂಡು ಭಾವ ಕೆಡಬಾರ್ದು. ಮುಖ್ಯವಾದ ಸಂಗೀತಕ್ಕೆ ಬೇಕಾದ ಭಾವ, ಭಾವಕ್ಕೆ ಬೇಕಾದ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಅರ್ಥ ಮಾಡಿಕೊಂಡು ಆ ಸಾಹಿತ್ಯವನ್ನು ಪಾಲನೆ ಮಾಡಿಕೊಂಡು ಭಕ್ತಿಯಿಂದ ಭಾವದಿಂದ ಹಾಡಬೇಕು. ಬೊಂಡು ಕಚೇರಿ ನೀ ಸಭಾ ಕಚೇರಿಯೇನೋ ಅದಕ್ಕೆ ಟೈಮ್ ಇಟ್ಕೊಂಡಿರೋರು ಮಿಕ್ಕಿನಾದಂತೆ ಬೆಳಗಿನ ಜಾವಾಗೋತು 3 ಗಂಟೆ ಆಯಿತು 4 ಗಂಟೆ ಲೆಕ್ಕವೇ ಇದೆ ಎಷ್ಟು ತಾಗಿ ಜನಗಳು ಕೇಳ್ತಾಯಿದ್ರು. ಆವಾಗಿನ ಕಾಲದಲ್ಲೇ ಆಗಿತ್ತು, 1000 ಜನ 2000 ಜನ ಕೂತ್ಕೊಂಡ್ರು. ಆವಾಗಿನ ಶ್ರುತಿಗಳೇ ಬೇರೆ. ಆಗಿನ ಶ್ರುತಿ ಹೇಗೆ ಅಂದರೆ ತಂಬೂರಿ ಮ್ಯಾನ್ ಕುದುರೆ ಬಂದಿರೋದು ಅದನ್ನು ಎಳೆದು ಬೇಡದು ಎಲ್ಲಿಗಂದಲ್ಲಿ ಶ್ರುತಿ ಇತ್ತು. ಆ ಶ್ರುತಿ ಯಾವಾಗ ಆ ಟೈಮ್ ಅವತ್ತಿನ ದಿನಕ್ಕೆ ಶಾರೀರಿಕ ಯಾವ ಶ್ರುತಿ ಆ ಶ್ರುತಿ ಇಟ್ಕೊಂಡು ಹಾಡೋ ಪದ್ಧತಿ ಇತ್ತು. ಆ ಮೈಕು ಇಲ್ಲ ಏನೂ ಇಲ್ಲ, 1000 ಜನ ಕೇಳ್ತಾ ಇದ್ರು ಸ್ವಾಮಿ.
2: ಭೈರವಿ ಅಂತ ಹೇಳಿದ್ರಿ, ಆ ಭೈರವಿ ಕೊಂಚ ಆಗಿನ ಕಾಲದಲ್ಲಿ ಭೈರವಿ ಯಾವ ಮಟ್ಟದಲ್ಲಿ ಇತ್ತು ಅಂತ ಸ್ವಲ್ಪ ನಾವು ತಿಳ್ಕೊಳ್ಳೋಣ.
1: ವಯಸ್ಸಾಗಿದೆ, ನಾನು ಹಾಡಿದ್ರೆ ಅಷ್ಟು ಚೆನ್ನಾಗಿತ್ತು ಇಲ್ವೋ ನಂಗೆ ತಿಳಿದು ಹಾಡಿ.

ಚಿಂತಲಪಲ್ಲಿ ಶೈಲಿ ಅಂತಾನೆ ನಾವು ಇವತ್ತು ಕರ್ನಾಟಕ ಸಂಗೀತದಲ್ಲಿ ಕೇಳ್ತೇವೆ. ಚಿಂತಲಪಲ್ಲಿ ವೆಂಕಟರಾವ್ ಅವರ ಗಾಯನದ ಸಣ್ಣ ಝಲಕ್ ಮತ್ತು ಧ್ವನಿಯನ್ನು ಆಲಿಸಿದಿರಿ ಇವತ್ತಿನ ಕನ್ನಡ ರತ್ನ ಭಂಡಾರದಲ್ಲಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

0: ಆಕಾಶವಾಣಿ
1: ಒಳ್ಳೆ ಸಾಧನೆಗಾಗಿ ಎಂದಿಗೂ ದೃಢವಾಗಿರು.
2: ಜೀವನವೆಂಬುದು ಒಂದು ನಾಣ್ಯವಿದ್ದಂತೆ
3: ಅದನ್ನು ನಮಗಿಷ್ಟ ಬಂದ ರೀತಿಯಲ್ಲಿ ವೆಚ್ಚ ಮಾಡಬಹುದು,
2: ಆದರೆ ಬಳಸುವ ಅವಕಾಶ ಇರುವುದು ಒಂದು ಬಾರಿ ಮಾತ್ರ.
3: ಹಾಗಾಗಿ ಬದುಕನ್ನ ಮೌಲ್ಯಯುತವನ್ನಾಗಿಸುವಲ್ಲಿ ಶ್ರಮಿಸೋಣ.
1: ಒಂದೇ ಮಾನವ ಜನ್ಮ, ಒಂದೇ ಜೀವನ ಧರ್ಮ ಎನ್ನುವ ಅರಿವಾಗಿರು.
0: ಆಕಾಶವಾಣಿ ಇದೀಗ ಸಮಯ 6:20 ಗಳಾಗಲಿದೆ. ಇನ್ನು ಮುಂದೆ ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ ದೆಹಲಿ ಕೇಂದ್ರದಿಂದ.

0: 2026-27 ಹಣಕಾಸು ವರ್ಷದ ಮೊದಲ ತ್ರೈಮಾಸಿಕದಲ್ಲಿ ಭಾರತದ ಆರ್ಥಿಕತೆಯು ಅತ್ಯಂತ ದೃಢವಾದ ಮತ್ತು ಆಶಾದಾಯಕ ಮುನ್ನಡೆಯನ್ನು ಕಂಡಿದೆ. ಜಾಗತಿಕ ಮಟ್ಟದಲ್ಲಿ ವಿವಿಧ ಭೌಗೋಳಿಕ ಮತ್ತು ಆರ್ಥಿಕ ಸವಾಲುಗಳು ಎದುರಾದರೂ ಭಾರತ %7.8 ನೈಜ GDP ಪ್ರಗತಿಯನ್ನು ಸಾಧಿಸುವ ಮೂಲಕ ತನ್ನ ಆರ್ಥಿಕ ಸದೃಢತೆಯನ್ನು ಸಾಬೀತುಪಡಿಸಿದೆ. ಈ ದರ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದಾಜಿಸಿದ್ದ %7 ಹೆಚ್ಚು ಇರುವುದಲ್ಲದೆ ಕಳೆದೆರಡು ವರ್ಷಗಳಿಗೆ ಹೋಲಿಸಿದರೆ ಅತ್ಯಂತ ವೇಗದ ಬೆಳವಣಿಗೆಯಾಗಿದೆ. ದೇಶೀಯ ಉತ್ಪಾದನೆ, ಸೇವಾ ವಲಯದ ಸಕ್ರಿಯ ಪಾಲ್ಗೊಳ್ಳುವಿಕೆ, ಹೂಡಿಕೆಗಳ ಹೆಚ್ಚಳ ಹಾಗೂ ಸದೃಢ ದೇಶೀಯ ಬೇಡಿಕೆಗಳು ಈ ಸುಧಾರಣೆಗೆ ಮುಖ್ಯ ಕಾರಣಗಳಾಗಿವೆ. ಅಂತಾರಾಷ್ಟ್ರೀಯ ಹಣಕಾಸು ಸಂಸ್ಥೆ IMF ಕೂಡ ಭಾರತವನ್ನು ವಿಶ್ವದಲ್ಲೇ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಪ್ರಮುಖ ಆರ್ಥಿಕತೆ ಎಂದು ಬಣ್ಣಿಸಿದೆ. ಈ ಅವಧಿಯಲ್ಲಿ ನೈಜ GDP ಮೌಲ್ಯ $81.36 ಲಕ್ಷ ರೂಪಾಯಿಗಳನ್ನು ತಲುಪಿದ್ದರೆ ಪ್ರಚಲಿತ ಬೆಲೆಗಳಲ್ಲಿ ಸಾಮಾನ್ಯ GDP %10.3 ಜಿಗಿತ ಕಂಡು $88.27 ಲಕ್ಷ ರೂಪಾಯಿ ತಲುಪಿದೆ. ಅದೇ ರೀತಿ ನೈಜ ಒಟ್ಟು ಮೌಲ್ಯವರ್ಧನೆ GVA %8.2 ಹೆಚ್ಚಳ ಕಂಡಿದೆ. ಆರ್ಥಿಕತೆಯ ಆಧಾರಗಳಾದ ಹೂಡಿಕೆ ಹಾಗೂ ಬಳಕೆಗಳಲ್ಲಿಯೂ ಗಮನಾರ್ಹ ಸುಧಾರಣೆ ಕಂಡುಬಂದಿದ್ದು ಒಟ್ಟು ಸ್ಥಿರ ಬಂಡವಾಳ ರಚನೆ %11.9 ಹಾಗೂ ಖಾಸಗಿ ಅಂತಿಮ ಬಳಕೆ ವೆಚ್ಚ %7.1 ಹೆಚ್ಚಾಗಿದೆ. ರಫ್ತು ಕ್ಷೇತ್ರದಲ್ಲಿಯೂ %12 ಸಕಾರಾತ್ಮಕ ವೃದ್ಧಿ ದಾಖಲಾಗಿದೆ. ಉತ್ಪಾದನೆ ಮತ್ತು ಸೇವಾ ವಲಯಗಳು ದೇಶದ ಪ್ರಗತಿಗೆ ಬೆಂಬಲ ನೀಡಿವೆ. ಸೇವಾ ವಲಯ %10 ಬೆಳೆದಿದ್ದು ಅದರಲ್ಲಿಯೂ ಹಣಕಾಸು, ರಿಯಲ್ ಎಸ್ಟೇಟ್ ಮತ್ತು ಮಾಹಿತಿ ತಂತ್ರಜ್ಞಾನ ವಲಯಗಳು %12.1 ವೇಗದ ಪ್ರಗತಿ ಸಾಧಿಸಿವೆ. ವಿದ್ಯುತ್ ಉಪಕರಣಗಳು, ಸಾರಿಗೆ ಉಪಕರಣಗಳು, ಎಲೆಕ್ಟ್ರಾನಿಕ್ಸ್ ಮತ್ತು ತಂತ್ರಜ್ಞಾನ ಆಧಾರಿತ ಉಪಕರಣಗಳ ಉತ್ಪಾದನೆಯಲ್ಲಾದ ಭಾರೀ ಏರಿಕೆಯು ಭಾರತದ ಕೈಗಾರಿಕಾ ಸಾಮರ್ಥ್ಯ ಹೆಚ್ಚುತ್ತಿರುವುದಕ್ಕೆ ಸಾಕ್ಷಿಯಾಗಿದೆ. ಮೂಲಸೌಕರ್ಯ ಮತ್ತು ನಿರ್ಮಾಣ ಸಾಮಗ್ರಿಗಳ ಉತ್ಪಾದನೆಯಲ್ಲಿಯೂ ಸಕಾರಾತ್ಮಕ ವಾತಾವರಣ ಕಂಡುಬಂದಿದೆ. ಈ ಆರ್ಥಿಕ ಬೆಳವಣಿಗೆ ಕೇವಲ ಮೊದಲ ತ್ರೈಮಾಸಿಕಕ್ಕೆ ಮಾತ್ರ ಸೀಮಿತವಾಗದೆ ಅನುಸರಣೀಯ ತಿಂಗಳುಗಳಲ್ಲೂ ಮುಂದುವರೆದಿದೆ. ಜುಲೈ ತಿಂಗಳಿನಲ್ಲಿ ಕೈಗಾರಿಕಾ ಉತ್ಪಾದನೆಯು %6.7 ಹೆಚ್ಚಾಗಿದರೆ ಬಂಡವಾಳ ಸಾಮಗ್ರಿಗಳ ಉತ್ಪಾದನೆ %16.1 ಏರಿಕೆಯಾಗಿದೆ. ಭಾರತದ ಒಟ್ಟು ಸರಕು ಮತ್ತು ಸೇವೆಗಳ ರಫ್ತು $80.14 ಶತಕೋಟಿ ಅಮೆರಿಕನ್ ಡಾಲರ್ ತಲುಪಿ %13.31 ವೃದ್ಧಿ ತೋರಿಸಿದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿಯೂ ಉದ್ಯಮ ಮತ್ತು ಸೇವಾ ವಲಯಗಳಿಗೆ ನೀಡಲಾದ ಸಾಲದ ಪ್ರಮಾಣ ಏರಿಕೆಯಾಗಿರುವುದು ಮಾರುಕಟ್ಟೆಯಲ್ಲಿ ಹೂಡಿಕೆ ಮತ್ತು ಉದ್ಯಮ ವಿಸ್ತರಣೆಗೆ ಇರುವ ದೃಢವಾದ ಆಶಾದಾಯಕ ವಾತಾವರಣವನ್ನು ಸೂಚಿಸುತ್ತದೆ. ಆರ್ಥಿಕತೆಯ ಈ ಯಶಸ್ಸಿನ ಹಿಂದೆ ಕೇಂದ್ರ ಸರ್ಕಾರ ಜಾರಿಗೆ ತಂದ ಹಲವು ದೂರದೃಷ್ಟಿಯ ಕಾರ್ಯಕ್ರಮಗಳು ಮತ್ತು ಸುಧಾರಣೆಗಳಿವೆ. ತಯಾರಿಕಾ ವಲಯವನ್ನು ಉತ್ತೇಜಿಸಲು ಮೊಬೈಲ್ ಉತ್ಪಾದನಾ ಯೋಜನೆ, Semicon 2 ಯೋಜನೆ ಸೇರಿದಂತೆ ಹಲವು ಯೋಜನೆಗಳು ಮಹತ್ವದ ಪಾತ್ರ ವಹಿಸಿವೆ. ಸಣ್ಣ ಮತ್ತು ಮಧ್ಯಮ ಉದ್ಯಮಗಳಿಗೆ ಬೆಂಬಲ ನೀಡಲು ತುರ್ತು ಸಾಲ ಸೌಲಭ್ಯ ಗ್ಯಾರಂಟಿ ಯೋಜನೆ ಮತ್ತು ಕಾಯ್ದೆ ತಿದ್ದುಪಡಿಗಳ ಮೂಲಕ ನಿಯಮಗಳನ್ನು ಸರಳೀಕರಿಸಲಾಗಿದೆ. ಇಂಧನ ಭದ್ರತೆಗಾಗಿ ಕಡಲ ತೀರದ ಪರಿಶೋಧಿತ ಸಮುದ್ರ ಮಂಥನ ಯೋಜನೆ, ಕಲ್ಲಿದ್ದಲು ಅನಿಲೀಕರಣ, ಗೋಬರ್ಧನ್ ಜೈವಿಕ ಇಂಧನ ಯೋಜನೆಗಳನ್ನು ಜಾರಿಗೆ ತರಲಾಗಿದೆ. ರಫ್ತು ಮತ್ತು ಜಾಗತಿಕ ವ್ಯಾಪಾರವನ್ನು ವಿಸ್ತರಿಸಲು ಅಂತಾರಾಷ್ಟ್ರೀಯ ಒಪ್ಪಂದಗಳು ನೆರವಾಗಿವೆ. ಭಾರತ ಮತ್ತು ಯುನೈಟೆಡ್ ಕಿಂಗ್ಡಮ್ ನಡುವಿನ ಸಮಗ್ರ ಆರ್ಥಿಕ ಮತ್ತು ವ್ಯಾಪಾರ ಒಪ್ಪಂದ ಜಾರಿಗೆ ಬಂದಿದ್ದು ಭಾರತದ %99 ರಫ್ತುಗಳಿಗೆ ಶೂನ್ಯ ಸುಂಕದ ಸೌಲಭ್ಯ ದೊರೆತಿದೆ. ಇಸ್ರೇಲ್ ಜೊತೆಗಿನ ದ್ವಿಪಕ್ಷೀಯ ಹೂಡಿಕೆ ಒಪ್ಪಂದ ಹಾಗೂ ವಿದೇಶಿ ಪೋರ್ಟ್ಫೋಲಿಯೋ ಹೂಡಿಕೆದಾರರಿಗೆ ಸಾಲ ವ್ಯವಸ್ಥೆ, ಮಾರುಕಟ್ಟೆಯಲ್ಲಿ ನೀಡಲಾದ ಸಡಿಲಿಕೆಗಳು ದೇಶಕ್ಕೆ ಬಂಡವಾಳದ ಹರಿವನ್ನು ಹೆಚ್ಚಿಸಿವೆ. ಭಾರತೀಯ ಹಡಗುಗಳಿಗೆ ರಕ್ಷಣೆ ನೀಡಲು ಭಾರತೀಯ ಕಡಲ ವಿಮಾ ನಿಧಿ ಸ್ಥಾಪಿಸಲಾಗಿದೆ. ಇದುವರೆಗೆ ಅವಲೋಕನ ಕೇಳಿದಿರಿ. ಸಮಗ್ರ ನಿರ್ವಹಣೆ ಬೆಂಗಳೂರು ಆಕಾಶವಾಣಿ ಸುದ್ದಿ ವಿಭಾಗದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.
1: ಆಕಾಶವಾಣಿ ವಿಜಯಪುರ ಸಮಯ ಸಾಯಂಕಾಲದ 6:35:42 ಕೇಳುಗರೆ ಗಮನಿಸಿ,

ನಾಳೆ ಬೆಳಗ್ಗೆ 11:25 ದೆಹಲಿಯ ವಿಜ್ಞಾನ ಭವನದಲ್ಲಿ ಜರುಗಲಿರುವ ಶಿಕ್ಷಕರ ದಿನಾಚರಣೆ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಮೂಡಿಬರಲಿದೆ. ಈಗ ಸಮಯ 6:36:18. ಇನ್ನು ಮುಂದೆ ಸರಿಯಾಗಿ 6:37 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 6:40 ಪ್ರದೇಶ ಸಮಾಚಾರ ಬೆಂಗಳೂರು ಕೇಂದ್ರದಿಂದ.

0: ಕನ್ನಡ ನಾಡಿನ ಕರಾವಳಿ, ಕನ್ನಡ ದೇಶದ ಪ್ರಭಾವಳಿ,
1: ಕಡಲ ತೀರ ಭಾರ್ಗವ, ನಡೆದಾಡುವ ಜ್ಞಾನಕೋಶ, ನೂರರ ಆಸುಪಾಸಿನಲ್ಲೂ ಕಾಲಿಗೆ ಗೆಜ್ಜೆ ಕಟ್ಟಿ ಯಕ್ಷಗಾನದ ಹೆಜ್ಜೆಗಳನ್ನು ಹಾಕಿದ ಅಪ್ರತಿಮ ಯಕ್ಷಗಾನ ಕಲಾವಿದರಾದ ಡಾಕ್ಟರ್ ಶಿವರಾಮ ಕಾರಂತರ ನಾಡು
0: ನಮ್ಮ ಕನ್ನಡ ನಾಡು.

0: बेहतर कुछ नहीं।
1: अपने परिवार को दीजिए सुरक्षित जीवन रूरल पोस्ट लाइफ इंश्योरेंस RPLI की लाइफ इंश्योरेंस पॉलिसीज के साथ। अपने नजदीकी डाकघर से आज ही संपर्क करें या indiapost.gov.in पर लॉग ऑन करें।
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR @

0: ಬೆಟ್ಟ ಗುಡ್ಡ
1: ಕೆರೆ ಕುಂಟೆ
0: ಗಿಡ ಮರಗಳಿಲ್ಲದ ಊರು
1: ಮರುಭೂಮಿ ಇದ್ದಂತೆ.
0: ಮನುಷ್ಯ ಪ್ರಕೃತಿಯೊಳಗೆ ಒಬ್ಬನಾಗಿರಬೇಕೇ ಹೊರತು
1: ಪ್ರಕೃತಿಯನ್ನೇ ನುಂಗುವಂತಾಗಬಾರದು.
0: ಅಭಿವೃದ್ಧಿ ಹೆಸರಿನಲ್ಲಿ ತನ್ನ ಸುತ್ತಲಿನ ಪರಿಸರವನ್ನ ನಾಶ ಮಾಡ್ತಾ ಇರುವಂತಹ ನಾವುಗಳು
1: ಇನ್ನಾದ್ರೂ ಎಚ್ಚೆತ್ತುಕೊಳ್ಳೋಣ.
0: ಪ್ರತಿ ಮನೆಯಲ್ಲೂ ಒಂದೊಂದು ಮರ ಬೆಳೆಸೋಣ.
1: ಪ್ರಕೃತಿಯನ್ನು ಸಮೃದ್ಧಗೊಳಿಸೋಣ.

ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ಬರ ಪರಿಸ್ಥಿತಿ, ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ

ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಸಾಲಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ ಕರೆದೊಯ್ಯಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಅವರು ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿ, ಬರ ಪರಿಸ್ಥಿತಿ ಕುರಿತಂತೆ ಗುರುವಾರ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಚರ್ಚಿಸಲಾಗಿದೆ. ರೈತರ ಪರಿಸ್ಥಿತಿ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ನಡೆಸಲು ತೀರ್ಮಾನಿಸಲಾಗಿದೆ. ಈ ಅಧಿವೇಶನದಲ್ಲಿ ಸಂಪೂರ್ಣವಾಗಿ ರಾಜ್ಯದ ಬರ ಪರಿಸ್ಥಿತಿ, ರೈತರ ತೊಂದರೆಗಳು ಮತ್ತು ಪಶ್ಚಿಮ ಘಟ್ಟಗಳ ಕುರಿತಾದ ಕಸ್ತೂರಿ ರಂಗನ್ ವರದಿಗೆ ರಾಜ್ಯ ಸಲ್ಲಿಸಬೇಕಾದ ಆಕ್ಷೇಪಣೆಗಳ ಬಗ್ಗೆ ಮಾತ್ರ ಚರ್ಚಿಸಲಾಗುವುದು ಎಂದು ಸ್ಪಷ್ಟಪಡಿಸಿದರು. ಕೇಂದ್ರ ಸರ್ಕಾರ ಸಾಲಮನ್ನಾ ಮಾಡುವ ಜವಾಬ್ದಾರಿ ಹೊರಬೇಕು. ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ವಿಪಕ್ಷ ನಾಯಕ ಆರ್ ಅಶೋಕ್ ಹಾಗೂ ಇತರೆ ನಾಯಕರು ತಮ್ಮೊಂದಿಗೆ ದೆಹಲಿಗೆ ಬಂದು ಕೇಂದ್ರ ಸರ್ಕಾರದಿಂದ ಅನುದಾನ ಮತ್ತು ರೈತರ ಸಾಲಮನ್ನಾಕ್ಕೆ ಆಗ್ರಹಿಸಬೇಕು, ಬರಗಾಲಕ್ಕೆ ಕೇಂದ್ರ ಸರ್ಕಾರ ಪರಿಹಾರ ಬಿಡುಗಡೆ ಮಾಡಬೇಕು ಎಂದು ಒತ್ತಾಯಿಸಿದರು. 16.5 ಕಿಲೋಮೀಟರ್ ಟನಲ್ ರಸ್ತೆ ಯೋಜನೆಗಾಗಿ ಲಾಲ್ಬಾಗ್ ಜಾಗವನ್ನು ದುರುಪಯೋಗಪಡಿಸಿಕೊಳ್ಳುವ ಯಾವುದೇ ಉದ್ದೇಶ ಸರ್ಕಾರಕ್ಕಿಲ್ಲ. ಉದ್ಯಾನವನಗಳನ್ನು ಮಾರಾಟ ಮಾಡುತ್ತಿಲ್ಲ. ಮೆಟ್ರೋಗೆ ಜಾಗ ಕೊಡಲು ಭೂಮಿಯನ್ನು ವರ್ಗಾಯಿಸಬೇಕು, ಚರ್ಚೆ ಮಾಡಬೇಕೆನ್ನುವ ಕಾರಣದಿಂದ ವಿಧೇಯಕವನ್ನು ಹಿಂಪಡೆಯಲಾಗಿದೆ ಎಂದು ಮುಖ್ಯಮಂತ್ರಿ ಸ್ಪಷ್ಟಪಡಿಸಿದರು. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಕೂಡಲ ಸಂಗಮಕ್ಕೆ ಇಂದು ಭೇಟಿ ನೀಡಿ ಸಂಗಮನಾಥರ ದರ್ಶನ ಪಡೆದು ತ್ರಿವೇಣಿ ಸಂಗಮಕ್ಕೆ ಪೂಜೆ ಸಲ್ಲಿಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ರಾಜ್ಯದಲ್ಲಿ ಭೀಕರ ಬರ ಪರಿಸ್ಥಿತಿ ನಿರ್ಮಾಣವಾಗಿದ್ದು ರೈತರ ಸಮಸ್ಯೆಗಳ ಕುರಿತು ವ್ಯಾಪಕ ಚರ್ಚೆ ನಡೆಸಲು ವಿಶೇಷ ಅಧಿವೇಶನ ಕರೆದಿರುವುದಾಗಿ ತಿಳಿಸಿದರು. ರಾಜ್ಯದಲ್ಲಿ ಶೇಕಡ 42ರಿಂದ 43ರಷ್ಟು ಮಳೆ ಕೊರತೆಯಾಗಿದೆ. ಬಹುತೇಕ ಕಡೆ ಉತ್ತಮ ಬೆಳೆ ಬಂದಿಲ್ಲ. ನೀರಾವರಿ ಪ್ರದೇಶಗಳಲ್ಲಿಯೂ ಬರ ಪರಿಸ್ಥಿತಿಯ ಪರಿಣಾಮ ಗೋಚರಿಸುತ್ತಿದೆ. ಹೆಲಿಕಾಪ್ಟರ್ ಮೂಲಕ ಪ್ರದೇಶಗಳನ್ನು ವೀಕ್ಷಿಸಿದಾಗಲೂ ಬರದ ತೀವ್ರತೆ ಕಂಡುಬಂದಿದೆ ಎಂದು ಮುಖ್ಯಮಂತ್ರಿ ಹೇಳಿದರು. ನಂತರ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಬಾಗಲಕೋಟೆ ಜಿಲ್ಲೆಯ ಶಿರೂರು ಗ್ರಾಮದಲ್ಲಿ ಬೆಳೆಹಾನಿ ಮತ್ತು ಬರ ಪರಿಸ್ಥಿತಿ ವೀಕ್ಷಿಸಿದರು. ಗ್ರಾಮ ಪಂಚಾಯಿತಿಗೆ ಸೇರಿದ ಮತ್ತು ನಿರ್ವಹಿಸುತ್ತಿರುವ ಯಾವುದೇ ಕೆರೆಯನ್ನು ಒತ್ತುವರಿ ಮಾಡಿದ್ದರೆ ನಿರ್ದಾಕ್ಷಿಣ್ಯವಾಗಿ ತೆರವು ಮಾಡಿಸಲಾಗುವುದು ಮತ್ತು ಒತ್ತುವರಿದಾರರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ಗ್ರಾಮೀಣಾಭಿವೃದ್ದಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಎಚ್ಚರಿಕೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ರಾಜ್ಯದ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ 32,504 ಕೆರೆಗಳಿದ್ದು 11,498 ಕೆರೆ ಒತ್ತುವರಿಯಾಗಿತ್ತು. ಈ ಪೈಕಿ 6,670 ಕೆರೆ ಒತ್ತುವರಿ ತೆರವು ಮಾಡಲಾಗಿದ್ದು ಇನ್ನು 4,828 ಕೆರೆಗಳ ಒತ್ತುವರಿ ತೆರವು ಮಾಡಬೇಕಿದೆ. ಕೂಡಲೇ ಕೆರೆ ಒತ್ತುವರಿ ತೆರವಿಗೆ ಸೂಚನೆ ನೀಡಿದ್ದು, ಇನ್ನು ಮುಂದೆ ಯಾರೇ ಹೊಸದಾಗಿ ಕೆರೆ ಒತ್ತುವರಿ ಮಾಡಿದರೆ ಅವರ ವಿರುದ್ದ ಕ್ರಿಮಿನಲ್ ಮೊಕದ್ದಮೆ ಹೂಡಲಾಗುವುದು ಎಂದು ತಿಳಿಸಿದರು. ಜಲಶಕ್ತಿ ಸಚಿವಾಲಯ ದೆಹಲಿಯಲ್ಲಿ ಇತ್ತೀಚೆಗೆ ಏರ್ಪಡಿಸಿದ್ದ ಸಭೆಯಲ್ಲಿ ಕೆರೆ, ಸರೋವರ, ನದಿಗಳ ನೀರು ತ್ಯಾಜ್ಯ ಸೇರ್ಪಡೆಯಿಂದ ಕಲುಷಿತಗೊಳ್ಳದಂತೆ ಹಾಗೂ ಒತ್ತುವರಿಯಾಗದಂತೆ ಸಂರಕ್ಷಿಸಲು ರಾಷ್ಟೀಯ ಯೋಜನೆ ರೂಪಿಸಲು ಒತ್ತಾಯಿಸಿರುವುದಾಗಿ ಮಾಹಿತಿ ನೀಡಿದರು. ಸರ್ಕಾರ ಮುಂದಿನ 30 ವರ್ಷಗಳಲ್ಲಿ ಹೆಚ್ಚಳವಾಗುವ ಜನಸಂಖ್ಯೆಯನ್ನು ಗಮನದಲ್ಲಿಟ್ಟುಕೊಂಡು ಏಕಗ್ರಾಮ ಮತ್ತು ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಅನುಷ್ಠಾನಗೊಳಿಸುತ್ತಿದೆ ಎಂದು ಸಚಿವ ಈಶ್ವರ್ ಖಂಡ್ರೆ ಹೇಳಿದರು. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ಬಲಪಡಿಸಲು ರಾಜ್ಯ ಸರ್ಕಾರ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ಇಂದು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರಾಜ್ಯ ಸರ್ಕಾರದ ವಿದ್ಯುನ್ಮಾನ, ಮಾಹಿತಿ ತಂತ್ರಜ್ಞಾನ ಮತ್ತು ಜೈವಿಕ ತಂತ್ರಜ್ಞಾನ ಇಲಾಖೆಯು ಆಸ್ಟ್ರೇಲಿಯಾದ INQ ಇನ್ನೋವೇಷನ್ ಗ್ಲೋಬಲ್ ಪ್ರೈವೇಟ್ ಲಿಮಿಟೆಡ್ ಜೊತೆಗೆ ತಿಳುವಳಿಕೆ ಏರ್ಪಟ್ಟಿದೆ. ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ನ ನವೋದ್ಯಮ ವ್ಯವಸ್ಥೆಗಳ ನಡುವಣ ಸಂಪರ್ಕ ಮತ್ತಷ್ಟು ಗಟ್ಟಿಗೊಳಿಸಲು ಈ ಒಪ್ಪಂದವು ವಿಶೇಷವಾಗಿ ಗಮನ ಹರಿಸಲಿದೆ. ಈ ಸಹಭಾಗಿತ್ವವು ಕರ್ನಾಟಕ ಮತ್ತು ನ್ಯೂ ಸೌತ್ ವೇಲ್ಸ್ ನಡುವೆ ಮಹತ್ವದ ಸೇತುವೆ ನಿರ್ಮಿಸಲಿದೆ ಎಂದು ಈ ಸಂದರ್ಭದಲ್ಲಿ ಐಟಿ ಮತ್ತು ಜೈವಿಕ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಅಧಿಕಾರದಲ್ಲಿರುವ ಕಾಂಗ್ರೆಸ್ ಸರ್ಕಾರ ಜನವಿರೋಧಿ ನೀತಿ ಅನುಸರಿಸುತ್ತಿದೆ ಎಂದು ಆಪಾದಿಸಿರುವ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ, ಈ ಬಗ್ಗೆ ಪಕ್ಷ ಕಳೆದ 25 ದಿನಗಳಲ್ಲಿ ನಡೆಸಿದ ಹೋರಾಟಕ್ಕೆ ಯಶಸ್ಸು ದೊರೆತಿದೆ ಎಂದು ಪ್ರತಿಪಾದಿಸಿದ್ದಾರೆ. ಬಿ ನಾಗೇಂದ್ರ ರಾಜೀನಾಮೆ, ಬರಪೀಡಿತ ಜಿಲ್ಲೆಗಳಿಗೆ ಸಚಿವರ ಭೇಟಿ, ಪಾರ್ಕ್ ವಿಧೇಯಕ ಹಿಂಪಡೆಯುವುದು ಹಾಗೂ ಜ್ವಲಂತ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ವಿಧಾನಮಂಡಲದ ವಿಶೇಷ ಅಧಿವೇಶನ ಕರೆಯುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗಿತ್ತು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.

0: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
1: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
1: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15 ಕ್ಕೆ.

ಉದ್ಘಾಟಿಸಲಿದ್ದಾರೆ. ಸಾರ್ವಜನಿಕರ ಕುಂದುಕೊರತೆಗಳ ಅಹವಾಲುಗಳನ್ನು ಆಲಿಸಿ ಸ್ಥಳದಲ್ಲಿಯೇ ತ್ವರಿತ ಪರಿಹಾರ ಒದಗಿಸುವುದು ಈ ಉಪಕ್ರಮದ ಉದ್ದೇಶವಾಗಿದೆ. ರಾಜ್ಯ ಸರ್ಕಾರ ನಾಳೆಯಿಂದ ಪ್ರಜಾಸೇವಾ ಆಂದೋಲನ ಸಭೆಗಳನ್ನು ಆಯೋಜಿಸಲು ಎಲ್ಲಾ ಜಿಲ್ಲೆಗಳಿಗೆ ನಿರ್ದೇಶನ ನೀಡಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಪ್ರಜಾ ಆಂದೋಲನಕ್ಕೆ ಬಾಗೇಪಲ್ಲಿ ಪಟ್ಟಣದ ಕಸಬಾ ಹೋಬಳಿಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆವರಣದಲ್ಲಿ ನಾಳೆ ಜಿಲ್ಲಾಡಳಿತ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಬಿಎಸ್ ಸುರೇಶ್ ಚಾಲನೆ ನೀಡಲಿದ್ದಾರೆ ಎಂದು ಜಿಲ್ಲಾಧಿಕಾರಿ ಜಿ ಪ್ರಭು ತಿಳಿಸಿದ್ದಾರೆ. ಪ್ರಜಾಸೇವೆ ಆಂದೋಲನದ ಮೂಲಕ ಸಾರ್ವಜನಿಕರ ಸಮಸ್ಯೆಗಳನ್ನು ಆಲಿಸಿ ಅವುಗಳಿಗೆ ತ್ವರಿತ ಪರಿಹಾರ ಕಲ್ಪಿಸುವ ಉದ್ದೇಶದಿಂದ ನಾಳೆ ರಾಯಚೂರು ಜಿಲ್ಲೆಯ ಮಾನ್ವಿಯಲ್ಲಿ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ವಿಜಯಪುರದಲ್ಲಿ ನಾಳೆ ಜಿಲ್ಲಾ ಉಸ್ತುವಾರಿ ಸಚಿವ ಕೆಎಚ್ ಮುನಿಯಪ್ಪ ಅವರ ಅಧ್ಯಕ್ಷತೆಯಲ್ಲಿ ಪ್ರಜಾ ಸೇವಾ ಆಂದೋಲನದ ಮೊದಲ ಸಭೆ ಆಯೋಜಿಸಲಾಗಿದೆ. ರಾಜ್ಯಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಸಡಗರ ಸಂಭ್ರಮದಿಂದ ಆಚರಿಸಲಾಗುತ್ತಿದೆ. ಹೊಸಪೇಟೆಯ ಶ್ರೀಕೃಷ್ಣ ಮಠ ಮತ್ತು ವೇಣುಗೋಪಾಲಸ್ವಾಮಿ ದೇವಸ್ಥಾನ ಸೇರಿದಂತೆ ವಿಜಯನಗರ ಜಿಲ್ಲೆಯಲ್ಲಿ ಸಡಗರ ಸಂಭ್ರಮದಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಶಾಲೆ ವಿದ್ಯಾರ್ಥಿಗಳು ಕೃಷ್ಣ ಹಾಗೂ ರಾಧೆಯ ವೇಷಭೂಷಣಗಳನ್ನು ಧರಿಸಿ ಹಬ್ಬದ ಸಂಭ್ರಮಕ್ಕೆ ಮೆರುಗು ನೀಡಿದರು. ಬೆಂಗಳೂರು ಗ್ರಾಮಾಂತರ ಹಾಗೂ ಧಾರವಾಡ ಜಿಲ್ಲಾ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಿಸಲಾಯಿತು. ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಶಿರೂರು ಮಠದ ಪರ್ಯಾಯದಲ್ಲಿ ನಡೆಯಲಿರುವ ಈ ಬಾರಿಯ ಕೃಷ್ಣೋತ್ಸವದಲ್ಲಿ ಧಾರ್ಮಿಕ ಕಾರ್ಯಕ್ರಮಗಳ ಜತೆಗೆ ಹುಲಿವೇಷ ಸ್ಪರ್ಧೆ, ಮಲ್ಲಯುದ್ಧ ಪ್ರದರ್ಶನ, ಸಂಗೀತ ಕಾರ್ಯಕ್ರಮ ಸೇರಿದಂತೆ ಹಲವು ವಿಶೇಷ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ನಾಳೆ ಮಧ್ಯಾಹ್ನದ ಬಳಿಕ ರಥಬೀದಿಯಲ್ಲಿ ವಿಟ್ಲಪಿಂಡಿ ವೈಭವ ನಡೆಯಲಿದೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರ ಸುರಕ್ಷತೆ, ಕಾನೂನು ಮತ್ತು ಸುವ್ಯವಸ್ಥೆ ಹಾಗೂ ಸುಗಮ ಸಂಚಾರ ವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಲಾಖೆ ವ್ಯಾಪಕ ಭದ್ರತಾ ಕ್ರಮಗಳನ್ನು ಕೈಗೊಂಡಿದೆ. ಸಾರ್ವಜನಿಕರು ಪೊಲೀಸ್ ಇಲಾಖೆಯೊಂದಿಗೆ ಸಹಕರಿಸಿ ಸಂಚಾರ ನಿಯಮಗಳನ್ನು ಪಾಲಿಸುವ ಜತೆಗೆ ಪೊಲೀಸ್ ಸಿಬ್ಬಂದಿ ನೀಡುವ ಸೂಚನೆಗಳನ್ನು ಅನುಸರಿಸಿ ಮಹೋತ್ಸವದ ಯಶಸ್ಸಿಗೆ ಕೈಜೋಡಿಸಬೇಕು ಎಂದು ಉಡುಪಿ ಜಿಲ್ಲಾ ಪೊಲೀಸ್ ಇಲಾಖೆ ಮನವಿ ಮಾಡಿದೆ. ಈ ಮಧ್ಯೆ ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ಉತ್ಸವಕ್ಕೆ ಲಕ್ಷಾಂತರ ಭಕ್ತರು ಆಗಮಿಸುವ ನಿರೀಕ್ಷೆ ಇದ್ದು ಭಕ್ತರಿಗೆ ಪ್ರಸಾದವಾಗಿ ವಿತರಿಸಲು ಈ ಬಾರಿ 2.5 ಲಕ್ಷ ಚಕ್ಕುಲಿ ಹಾಗೂ ವಿವಿಧ ಬಗೆಯ ಉಂಡೆಗಳನ್ನು ಸಿದ್ದಪಡಿಸಲಾಗುತ್ತಿದೆ. ಗುಂಡಿಟ್ಟು, ಎಳ್ಳುಂಡೆ, ಅರಳುಂಡೆ, ನೆಲಗಡಲೆ ಉಂಡೆ ಹಾಗೂ ರವಾ ಲಾಡು ಪ್ರಸಾದದ ವಿಶೇಷಗಳಾಗಿವೆ. ಸುಮಾರು 75 ಮಂದಿ ಬಾಣಸಿಗರು ಪ್ರಸಾದ ತಯಾರಿಯಲ್ಲಿ ತೊಡಗಿಸಿಕೊಂಡಿದ್ದಾರೆ. ಪ್ರಸಾದ ವಿತರಿಸಲು ವ್ಯವಸ್ಥೆ ಮಾಡಲಾಗಿದೆ ಎಂದು ಶ್ರೀಕೃಷ್ಣ ಮಠದ ಕೊಟ್ಟಾರಿಗಳಾದ ರಾಮಚಂದ್ರ ಕೋಡಂಚ ಹಾಗೂ ಗೋವಿಂದರಾಜ್ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಬರ ಪರಿಸ್ಥಿತಿ ಸಾಲ ಮನ್ನಾಕ್ಕೆ ನೆರವು ಕೋರಿ ದೆಹಲಿಗೆ ಸರ್ವಪಕ್ಷ ನಿಯೋಗ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಗ್ರಾಮ ಪಂಚಾಯಿತಿ ಕೆರೆ ಒತ್ತುವರಿಗೆ ಕ್ರಿಮಿನಲ್ ಮೊಕದ್ದಮೆ, ಸಚಿವ ಈಶ್ವರ್ ಖಂಡ್ರೆ ಎಚ್ಚರಿಕೆ. ತಂತ್ರಜ್ಞಾನ, ನವೋದ್ಯಮ, ಸಂಶೋಧನೆ ಮತ್ತು ಹೂಡಿಕೆ ಕ್ಷೇತ್ರಗಳಲ್ಲಿ ಸಹಕಾರ ವರ್ಧನೆಗೆ ಆಸ್ಟ್ರೇಲಿಯಾದ ಕಂಪನಿಯೊಂದಿಗೆ ರಾಜ್ಯ ಸರ್ಕಾರ ಒಪ್ಪಂದ. ಸಾರ್ವಜನಿಕರ ಸಮಸ್ಯೆಗಳಿಗೆ ಸ್ಥಳದಲ್ಲಿಯೇ ಪರಿಹಾರ ಒದಗಿಸುವ ಉದ್ದೇಶದ ಪ್ರಜಾಸೇವೆ ಆಂದೋಲನಕ್ಕೆ ನಾಳೆ ಮುಖ್ಯಮಂತ್ರಿ ಚಾಲನೆ. ಶ್ರೀಕೃಷ್ಣ ಜನ್ಮಾಷ್ಟಮಿ ಆಚರಣೆ, ನಾಳೆ ವಿಟ್ಲಪಿಂಡಿ ಉತ್ಸವಕ್ಕೆ ಉಡುಪಿ ಸಜ್ಜು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ರಾತ್ರಿ 7:35 ಕ್ಕೆ.

0: ಪಕ್ಕದಲ್ಲಿ ಮೊಡವೆಯಾ
1: ಸಾಯಿ ಬಾಲ್,
0: ಕಜ್ಜಿ ಹುಳುಕಡ್ಡಿ
1: ಸಾಯಿ ಬಾಲ್,
0: ಗುಳ್ಳೆ ಗಜಕರ್ಣ
1: ಸಾಯಿ ಬಾಲ್,
0: ಕೆಸರು ಹುಣ್ಣ
2: ಸಾಯಿ ಬಾಲ್.
3: 80 ವರ್ಷಗಳಿಂದ ನಿಮ್ಮ ಆರೋಗ್ಯದ ಶ್ರೇಯೋಭಿಲಾಷಿ ಸಾಯಿ ಬಾಲ್.
4: ಜೀವನದ ದಿನನಿತ್ಯದ ಊಟದಲ್ಲಿ ನಾವು ಹಲವಾರು ವಿಷಯಗಳನ್ನು ಮರೆತು ಬಿಡುತ್ತೇವೆ, ಆದ್ರೆ ಯಾರಾದರೂ ನಿಮ್ಮ ಕಾಳಜಿ ತೆಗೆದುಕೊಳ್ತಾರೆ ಎಂದಾಗ ಚೆನ್ನಾಗಿ ಅನಿಸ್ತದೆ. ಹಾಗೆಯೇ RBI ಕೂಡ ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ಗಳ ಬಗ್ಗೆ ಕಾಳಜಿ ವಹಿಸ್ತದೆ.
5: ಅನ್ಕ್ಲೇಮ್ ಡೆಪಾಸಿಟ್ ಅಂದ್ರೆ 10 ವರ್ಷಗಳು ಅಥವಾ ಅದಕ್ಕಿಂತ ಹೆಚ್ಚು ಕಾಲ ಯಾವುದೇ ವ್ಯವಹಾರ ನಡೆಯದ ಬ್ಯಾಂಕ್ ಖಾತೆಗಳು. ಅಂತಹ ಖಾತೆಗಳನ್ನು RBIನ DEAಗೆ ವರ್ಗಾಯಿಸಲಾಗುತ್ತದೆ. ನಿಮ್ಮ ಬ್ಯಾಂಕ್ನ ಯಾವುದೇ ಶಾಖೆಗೆ ಹೋಗಿ ನಿಮ್ಮ KYC ನವೀಕರಿಸಿ ಮತ್ತು ನಿಮ್ಮ ಅನ್ಕ್ಲೇಮ್ ಡೆಪಾಸಿಟ್ ಅನ್ನು ಮತ್ತೆ ಪಡೆಯಿರಿ.
4: ಜಾಣರಾಗಿರಿ,
5: ಜಾಗೃತರಾಗಿರಿ.
6: ಕೆಮ್ಮು, ದಮ್ಮು, ಅಲರ್ಜಿ, ಅಸ್ತಮಾ, ಉಸಿರಾಟದ ತೊಂದರೆ, ಕಫದ ತೊಂದರೆ, ನ್ಯುಮೋನಿಯಾ, ಎದೆಯಲ್ಲಿ ಬಿಗಿತ, ಕ್ಷಯರೋಗ, ಈ ಲಕ್ಷಣಗಳು ಯಾರಿಗಾದರೂ ಕಂಡು ಬಂದಲ್ಲಿ ತಕ್ಷಣ ಸಂಪರ್ಕಿಸಿ
7: ಡಾಕ್ಟರ್ ನೇಮಗೌಡ ಶ್ವಾಸಕೋಶ ಮತ್ತು ಎದೆ ರೋಗಗಳ ಆಸ್ಪತ್ರೆ, ಸೈನಿಕ ಶಾಲೆ ಎದುರು, ಅಥಣಿ ರಸ್ತೆ, ವಿಜಯಪುರ.
6: ಡಾಕ್ಟರ್ ಸಂತೋಷ್ ಆರ್ ನೇಮಗೌಡ ಅವರನ್ನು ಸಂಪರ್ಕಿಸಲು ದೂರವಾಣಿ ಸಂಖ್ಯೆ 355926, STD ಕೋಡ್ ಸಂಖ್ಯೆ 083352.
8: ಅರೆ, ಈ ಕಸ್ಟಮರ್ ಕೇರ್ ಇಲ್ಲಿದೆ. ಮೇಡಮ್
9: ಹೇಳಿ.
8: ಈ KYC ಅಪ್ಡೇಟ್ಗಾಗಿ ನನಗೆ ಪದೇ ಪದೇ ಮೆಸೇಜ್ ಯಾಕೆ ಬರ್ತಿದೆ?
9: ಏಕೆಂದ್ರೆ ಬ್ಯಾಂಕಿಂಗ್ ಸೇವೆಗಳಿಗಾಗಿ ಸಮಯಕ್ಕೆ ಸರಿಯಾಗಿ KYC ಅಪ್ಡೇಟ್ ಮಾಡಿಸಬೇಕು.
8: ಆದ್ರೆ ಇದನ್ನು ಹೇಗೆ ಮಾಡೋದು?
9: ಗುರುತು ಅಥವಾ ವಿಳಾಸದಲ್ಲಿ ಯಾವುದೇ ಬದಲಾವಣೆ ಇಲ್ಲದಿದ್ರೆ ನಿಮ್ಮ ಬ್ಯಾಂಕ್ ಅಥವಾ ATM ಅಥವಾ ಬಿಸ್ನೆಸ್ ಕರೆಸ್ಪಾಂಡೆಂಟ್ ಅಂದ್ರೆ BC ಬಳಿ ಹೋಗಿ ಬ್ಯಾಂಕ್ನಲ್ಲಿ ನೋಂದಾಯಿಸಲಾದ ಇಮೇಲ್, ಮೊಬೈಲ್ ನಂಬರ್, ಮೊಬೈಲ್ ಬ್ಯಾಂಕಿಂಗ್ ಆಪ್ ಅಥವಾ ಪತ್ರದ ಮೂಲಕ ಅದರ ಡೆಕ್ಲರೇಷನ್ ನೀಡಿ.
8: ಹೌದಾ? ಒಂದ್ ವೇಳೆ ಏನಾದರೂ ಬದಲಾವಣೆ ಇದ್ರೆ
9: ಆಗ ಇತ್ತೀಚಿನ ಗುರುತು ಮತ್ತು ವಿಳಾಸದ ಪುರಾವೆಗಳನ್ನು ನೀಡಿ KYC ಅಪ್ಡೇಟ್ ಮಾಡಿಸಬಹುದು.
8: ಅಷ್ಟೇ
9: ಅಷ್ಟೇ.
8: ಗೊತ್ತಾಯ್ತು.
9: ನಿಮ್ಮ KYC ಅನ್ನು ನವೀಕರಿಸಲು ನಿಮ್ಮ ಹತ್ತಿರದ ಗ್ರಾಮ ಪಂಚಾಯತ್ ಶಿಬಿರ ಅಥವಾ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ.
8: RBI ಹೇಳುತ್ತೆ,
10: ಜಾಣರಾಗಿರಿ, ಜಾಗರೂಕರಾಗಿರಿ.
11: ಎಲ್ಲರಿಗೂ ಸಾಮಾಜಿಕ ಭದ್ರತೆ, ಅಟಲ್ ಪಿಂಚಣಿ ಯೋಜನೆ ಮೋದಿಜಿ ಅವರ ಸಂಕಲ್ಪ.
12: ಯೋಜನಾ ಉನ್ ನೌಜವಾನೋ ಕೆ ಲಿಯೆ ಹೈ ತಾಕಿ ಆಪ್ ಜಬ್ 60 ಸಾಲ್ ಕೆ ಹೋಂಗೆ ಆಪ್ಕೋ ಕಭಿ ಕಿಸಿ ಕೆ ಸಹಾರೆ ಕಿ ಜರೂರತ್ ನ ಪಡೆ, ಆಪ್ ಅಪ್ನಾ ಬುಢಾಪಾ ಭಿ ಗೌರವ ಕೆ ಸಾಥ್ ಬಿತಾ ಸಕೋ.
11: ಇಲ್ಲಿಯವರೆಗೆ 9,50,000 ಕ್ಕಿಂತಲೂ ಹೆಚ್ಚು ಫಲಾನುಭವಿಗಳು ಈ ಯೋಜನೆಗೆ ಸೇರಿದ್ದಾರೆ. ನೀವು 18-40 ವರ್ಷದೊಳಗಿದ್ದರೆ ಮಾಸಿಕ ಅಟಲ್ ಪಿಂಚಣಿ ಸೇರಿದಂತೆ 3 ಗ್ಯಾರಂಟಿ ಯೋಜನೆಗಳ ಕುರಿತು ನಿಮ್ಮ ಬ್ಯಾಂಕ್ ಶಾಖೆಯನ್ನು ಸಂಪರ್ಕಿಸಿ.
13: ಮಣ್ಣಿನ ಮಗ

0: ಇಂದಿನ ಕಾರ್ಯಕ್ರಮದಲ್ಲಿ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರ ಜಿಲ್ಲೆ ತಿಕೋಟಾ ಪಟ್ಟಣದ ಹಿರಿಯ ರೈತರಾದ ಸಿದ್ದಪ್ಪ ಶಿವಲಿಂಗಪ್ಪ ಬೂಸ್ಕೊಂಡ್ ಅವರೊಂದಿಗಿನ ಸಂದರ್ಶನ. ಸಂದರ್ಶಕರು ಸಿದ್ದರ ಎನ್ ಸಾಳುಂಕೆ.
1: ಆತ್ಮೀಯ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಆತ್ಮೀಯರೇ, ಇವತ್ತು ನಮ್ಮ ಜೊತೆ ಒಬ್ಬರು ವಿಶೇಷ ಹಿರಿಯ ರೈತರಿದ್ದಾರೆ. ಇವರು ವಿಜಯಪುರ ಜಿಲ್ಲೆ ತಿಕೋಟಾದವರು. ಇವರು ಸಾವಯವ ಸಮಗ್ರ ಕೃಷಿ ಮತ್ತು ಇವರು ಹೈನುಗಾರಿಕೆಯನ್ನು ಕೂಡ ಮಾಡ್ತಾ ಇದ್ದಾರೆ. ಬನ್ನಿ, ಇವ್ರನ್ನ ಮಾತಾಡಿಸಿ ಇವರ ಕೃಷಿ ಅನುಭವವನ್ನು ನಮ್ಮ ರೈತರೊಂದಿಗೆ ಹಂಚಿಕೊಳ್ಳೋಣಂತ. ಸಿದ್ದಪ್ಪ ಶಿವಲಿಂಗಪ್ಪ ಬೋಸ್ಕೊಂಡವರೇ, ತಮಗೆ ಈ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ ಮತ್ತು ನಮಸ್ಕಾರ.
2: ನಮಸ್ಕಾರ.
1: ಸಿದ್ದಪ್ಪ ಬೋಸ್ಕೊಂಡವರೇ, ಮೊದಲಿಗೆ ತಮ್ಮ ಪರಿಚಯ ಮಾಡಿಕೊಡಿ.
2: ನನ್ನ ಹೆಸರು ಸಿದ್ದಪ್ಪ ಶಿವಲಿಂಗಪ್ಪ ಬೋಸ್ಕೊಂಡ್. ಊರು ತಿಕೋಟ, ವಿಜಯಪುರ ಜಿಲ್ಲೆ, ಈಗಿನ ತಾಲೂಕು ತಿಕೋಟ, ಹುಬ್ಬಳ್ಳಿ. ಅದೇ, ನಾವು ಮೂಲತಃ ಕೃಷಿ ಕುಟುಂಬದ ಬಂದವರು. ಶಿಕ್ಷಣ ಜೊತೆಗೆ ಒಕ್ಕಲತನ ನಮ್ಮ 70 ಎಕರೆ ಹಿರಿಯರ ಆಸ್ತಿ, ನಮ್ಮ ತಂದೆಯವ್ರು ಬಂದಂತ. ನಾವು ಶಾಲೆ ಇರ್ತಾನೆ ನಮ್ಮ ತಂದೆಯವರು ನಮಗೆ ಒಕ್ಕಲತನ ಬದಲು ನಮಗೆ ಹೆಚ್ಚು ಮಾಹಿತಿ ಕೊಟ್ಟರು. ರೈತರ ಜೊತೆ ಹೋಗೋದು, ಬಿತ್ತುವುದು, ಹರಗುದು ಎಲ್ಲಾನು ನಮಗೆ ಹಾಗೆ ಹೇಳುತ್ತಿದ್ದಾಗ ನಮ್ಗೆ

0: ಹಚ್ತಾ ಇದ್ರು, ನೀವು ನೋಡ್ಕೋಬೇಕು ಹೊಲೋ ಮನೆಗೆ ಗೊತ್ತಾಗ್ಬೇಕು ಎತ್ಕೊ ಹೊಡಿಯೋದು ಮಾಡೋದು, ಹಾಗೆ ಶಾಲೆ ಜೊತೆಗೆ ನೀವು ಒಕ್ಕಲ್ತನ ಮಾಡ್ಕೊತ ಬಂದಿ ನಾವು. ಹಾಗೆ ಬಿತ್ತೋದು ಬಿತ್ತಲಕ್ಕ ಅಷ್ಟೇ ನಮ್ಮ ತಂದೆಯವ್ರು ನಮ್ಮ ಕಡೆಯಿಂದ, ನಿಮ್ಗೆ ಗೊತ್ತಿರಲಿಲ್ಲ ಆಳುಗಳು ಬರ್ಲಿಕ್ಕೆ ಮಾಡ್ಲಿಕ್ಕಂದ್ರೆ ನೀವು ಬಿತ್ತಬೇಕು ಇವತ್ತು ಯಾರು ಬರ್ಲಿಕ್ಕಂದ್ರೆ ಅಂತೇಳಿ ನಮ್ಮ ತಂದೆಯವರು ನಮ್ಮನ್ನು ಸಮಗ್ರವಾಗಿ ಅದರಲ್ಲೇ ಒಕ್ಕಲ್ತನದಲ್ಲಿ ಭಾಳ ಪರಿಣಿತ ಮಾಡಿದರು. ನಾವು ಮೂರು ಜನ ಅಣ್ಣ ತಮ್ಮಿದ್ದರು, ಮೂರು ಮಂದಿ ನಾವೆಲ್ಲರೂ ಶಿಕ್ಷಣಕ್ಕಾಗಿ ಒತ್ತು ಕೊಟ್ಟು ನಮ್ಮನ್ನೆಲ್ಲರೂ ಶಾಲೆ ಕಲಿಸಿ ನಾವೆಲ್ಲರೂ ನೌಕರಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಾನೊಬ್ಬನ ಹೆಚ್ಚು ಒಕ್ಕಲ್ತನ ಭಾಳ ಪ್ರೇಮ ಇರೋದ್ರಿಂದ ನಮ್ಮ ತಂದೆಯವರು ಗುರುತಿಸಿ ಮೂರು ಮಂದಿ ಒಳಗೆ ನೀನೇನು ಒಕ್ಕಲ್ತನ ನೋಡ್ಕೋಬೇಕಂತ ನನ್ನ ಒತ್ತು ಕೊಟ್ಟು ನನಗೆ ಒಕ್ಕಲ್ತನ ಅವಲಂಬಿಸಿ ಮಾಡಿದ್ರು. ನಾವು ಒಕ್ಕಲ್ತನ ಅಷ್ಟು ನೋಡ್ಕೋತ ಹೋಗ್ತಿದ್ದೀನಿ. ಇಲ್ಲಿ ತಕ್ಕ ನಮ್ಮ 70 ಎಕರೆ ಯಾರಿಗೆ ನಾವು ಮಾಡಿಕೊಳ್ಳಾರ್ದೆ ಸ್ವತಃ ಮನೇಲೆ ಮಾಡ್ತಾ ಇದ್ದೀವಿ ಸರ್. ಎಲ್ಲ ರೀತಿ ಎಲ್ಲ ತರ ಧಾನ್ಯಗಳನ್ನು ಬೆಳಿತೀವಿ ಮಾಡ್ತೀವಿ, ತೋಟ ಮಾಡಿದ್ವಿ ಎಲ್ಲ ಮಾಡಿದ್ವಿ ಸರ್.
1: ತಾವು ಮಾತಾಡ್ತಾ ಹೇಳಿದ್ರಿ ಶಿಕ್ಷಕ ವೃತ್ತಿಯನ್ನು ಕೂಡ ಮಾಡ್ತಾ ಇದ್ದೀನಿ ಅಂತೇಳಿ. ನೀವು ಶಿಕ್ಷಕ ವೃತ್ತಿಯನ್ನು ಮಾಡಿದ್ರೆ ತಂದೆಯವರಿಂದ ತಾವು ಕೃಷಿ ಶಿಕ್ಷಣವನ್ನು ಪಡೆದಿರಿ ಅಂತ ಹೇಳ್ತಾ ಇದ್ದೀರಿ.
0: ಹೌದ್ರಿ.
1: ಈ ಕೃಷಿ ಶಿಕ್ಷಣದಲ್ಲಿ ತಮಗೆ ಅತಿ ಆಸಕ್ತಿ ಬಂದಿದ್ದು ಯಾವಾಗ?
0: ಡಿಗ್ರಿ ಆದ್ಮೇಲೆ ನಮ್ಗೆ ಹೆಚ್ಚು ಒಕ್ಕಲ್ತನ ಹೆಚ್ಚು ಮಾಹಿತಿ ಬರ್ತೀರಿ. ಮೆಟ್ರಿಕ್ ಆದ ಮೇಲೆ ನಾವು ಒಕ್ಕಲ್ತನ ನೀವು ಹೆಚ್ಚು ನೋಡ್ಕೋಬೇಕು ತಂದಿರೋ ನಾನು. ಡಿಗ್ರಿ ಆಗಲ್ಲ ನಾವು ಏನು ಮಾಡ್ತೀವಿ, ಸ್ವಲ್ಪ ಅವಕಾಶ ಸಿಕ್ತಿತ್ತು ಹೊಲಕ್ಕೆ ಬರೋದು ಮಾಡೋದು ಮಾಡ್ಕೊತ ಈ ಕಡೆ ಶಿಕ್ಷಣಕ್ಕೆ ಮಾಡ್ಕೊತ ಡಿಗ್ರಿ ಆಗಾಗ ನಾವು ಒಕ್ಕಲ್ತನ ಹೆಚ್ಚು ಆಸಕ್ತಿ ಹೋಗ್ತೀವಿ ಸರ್.
1: ಅದೇ ರೀತಿ ಈಗ ತಾವು ಎಷ್ಟು ವರ್ಷದಿಂದ ಕೃಷಿ ಮಾಡ್ತಾ ಇದ್ದೀರಿ?
0: ನಾನು 40 ವರ್ಷದ ಕೃಷಿ ಮಾಡ್ತಾ ಇದ್ದೀನಿ ಸರ್. ಶಿಕ್ಷಣ ಜೊತೆನೆ ನೌಕರಿ ಜೊತೆಗೆ ನಾನು ಒಕ್ಕಲ್ತನ ಮಾಡ್ತಾ ಇದ್ದೀವಿ.
1: ಅದೇ ರೀತಿ ಈಗ ತಾವು ಮೊದಲಿಗೆ ಈ ಕೃಷಿಗೆ ಬಂದ್ರಿ ಅಂತ ಹೇಳಿದ್ರಿ, ಕೃಷಿಗೆ ಬಂದ ಸಮಯದಲ್ಲಿ ತಾವು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ರೆ ಅಥವಾ ರಾಸಾಯನಿಕ ಕೃಷಿಯನ್ನು ಮಾಡ್ತಾ ಇದ್ರಿ?
0: ನಮ್ಮ ತಂದೆ ಕಾಲದಾಗ ಸಾವಯವ ಕೃಷಿ ಇತ್ತು. ಮಧ್ಯದಲ್ಲಿ ನಾವು ಒಂದು ಸ್ವಲ್ಪ ಅಕ್ಕಡಿಕೆ ನೋಡಿ ನಾವು ಒಂದು ಸ್ವಲ್ಪ ಒಂದ್ 2 ವರ್ಷ ರಾಸಾಯನಿಕ ಕೃಷಿ ಮಾಡಿದ್ವಿ. ಮತ್ ರಾಸಾಯನಿಕ ಕೃಷಿ ಮಾಡಬಾರ್ದು ಅನಿಸ್ತು ನನಗೆ ಸ್ವತಃ, ಮತ್ ಬಿಟ್ಟು ಬಿಟ್ಟು.
1: ಯಾಕೆ ಮಾಡಬಾರ್ದು ಅನಿಸ್ತು?
0: ಭೂಮಿ ಅದರಿಂದ ಕೆಳತೆ ನಮ್ಗೆ ಗೊತ್ತಾಗಲ್ಲ ಸರ್. ಅದು ಭೂಮಿಯ ರಾಸಾಯನಿಕ ಬಳಸೋದ್ರಿಂದ ಭೂಮಿ ವಿಷದ ಮತ್ತರಿಂದ ನಮ್ಗೆ ಜಡ್ಡು ರೋಗ ರುಜುಗಳು ಭಾಳ ಬರ್ತಾವೆ ಶರೀರಕ್ಕೆ, ತಿಳುವಳಿಕೆ ಆಯ್ತು, ಪತ್ರಿಕೆಗಳು ಓದೋದು ನೋಡು ಕೇಳೋದ್ರಿಂದ ಗೊತ್ತಾಯ್ತು. ಈ ರಾಸಾಯನಿಕ ಗೊಬ್ಬರ ಬಳಸೋದ್ರಿಂದ ಭೂಮಿಗೆ ವಿಷ ಹಾಕಬಾರ್ದು ಅಂತ ತಿಳ್ಕೊಂಡ ಮತ್ತೆ 2 ವರ್ಷ 3 ವರ್ಷ ಹಾಕಿದ್ವಿ. ಮತ್ತೆ ಅದನ್ನ ಬಂದ್ ಮಾಡಿ ಸಾವಯವ ಕೃಷಿ ಒಳಗೆ ಇಲ್ಲಿವರೆಗೂ ಅದು ಸಾವಯವ ಕೃಷಿ ಮಾಡ್ತೇನೆ. ನಮ್ಮ ಭೂಮಿ ವಿಷಮುಕ್ತ ಭೂಮಿ, ವಿಷಮುಕ್ತ ಆಹಾರ.
1: ತಾವು ವಿಷಮುಕ್ತವಾಗಿ ಆಹಾರವನ್ನು ಬೆಳೆದು ತಾವು ಅದನ್ನೇ ತಿಂತೀರಿ, ಅದನ್ನ ಗ್ರಾಹಕರು ಅದನ್ನೇ ವಿಷಮುಕ್ತ ಆಹಾರವನ್ನು ಒದಗಿಸ್ತಿರ್ತಾವೆ,
0: ಅದನ್ನೇ ಕೊಡ್ತೀವಿ.
1: ಈಗ ತಾವು ಸಾವಯವ ಕೃಷಿ ಮಾಡ್ತೀನಿ ಅಂತ ಹೇಳಿದ್ರಿ. ಈ ಸಾವಯವ ಕೃಷಿ ಮಾಡ್ಬೇಕಂದ್ರ ನಮಗ ಪಶುಸಂಗೋಪನೆ ಬಹಳ ಮುಖ್ಯ. ಈ ತಾವು ಈ ಪಶುಸಂಗೋಪನೆಯನ್ನ ಯಾವ ರೀತಿ ಮಾಡ್ಕೊಂಡಿರಿ?
0: ನೀರಾವರಿಯಲ್ಲಿ ತೋಟದಲ್ಲಿ ದನಗಳನ್ನು ಮಾಡಿದೀವ್ರಿ. ಒಣ ಬೇಸಾಯದಲ್ಲಿ ನಾವೇನು ಸರ್ಕಾರಿ ಗೊಬ್ಬರ ಹಾಕೋದಿಲ್ಲ, ತಿಪ್ಪಿ ಗೊಬ್ಬರ ಹಾಕ್ಬೇಕಾದ್ರೆ 70 ಎಕರೆಗೆ ತಿಪ್ಪಿ ಗೊಬ್ಬರ ಸಾಲುದಲ್ರಿ. ಅದಕ್ಕೆ ತೋಟಗಾರಿಕೆ ಅಷ್ಟೇ ಅದನ್ನ ತಿಪ್ಪಿ ಗೊಬ್ಬರ ಆಕಳ ಗೊಬ್ಬರ ಸಾವಯವ ಗೊಬ್ಬರ ಬಳಸ್ತೀವಿ. ಇವು ಏರಿ ಒಳಗೆ ಕಾಲ್ಗೈ ಪದ್ಧತಿಯಿಂದ ಒಮ್ಮೆ ಏಕದಳ ಒಮ್ಮೆ ದ್ವಿದಳ ಬಾಳೋದ್ರಿಂದ ಬೆಳೆಗಳು ನಮ್ಗೆ ಉತ್ತಮ ಬರ್ತಾವೆ.
1: ಅಂದ್ರೆ ಬೆಳೆ ಪರಿವರ್ತನೆ ಮಾಡೋದ್ರಿಂದ ಸಾವಯವ ಆಗ್ತೈತೆ ಅಂತ.
0: ಈ ದ್ವಿದಳ ಮಾಡೋದು ನೈಟ್ರೋಜನ್ ಸಂಗ್ರಹ ಮಾಡಿ ಇಡ್ತದೆ ಭೂಮಿಯಲ್ಲಿ, ಬರೋ ವರ್ಷ ಏಕದಳ ಧಾನ್ಯ ಬಿತ್ತೀವಿ. ಹಿಂಗೆ ಕಾಲ್ಗೈ ಪದ್ಧತಿ ಮಾಡೋದ್ರಿಂದ ಭೂಮಿಯ ಫಲವತ್ತತೆ ಕೆಡುವುದಿಲ್ಲ, ಬೆಳೆ ಇಳುವರಿನೂ ಹೆಚ್ಚು ಬರ್ತದೆ. ಈ ರೀತಿ ಎರೆಯಲ್ಲಿ ಮಾಡ್ತೀವಿ. ತೋಟದಲ್ಲಿ ಏನು ಮಾಡ್ತೀವಿ, ತೋಟದಲ್ಲಿ ದ್ರಾಕ್ಷಿ ಕಬ್ಬದ ಅಲ್ಲಿ ಏನ ರೀತಿ ಸರ್ಕಾರಿ ಗೊಬ್ಬರ ಇದು ಏನು ಬಳಸಲ್ಲ. ದ್ರಾಕ್ಷಿ ಇದ್ರೂ ಒಂದು 50% 100% ಆರ್ಗ್ಯಾನಿಕ್ ತಿಳಿದಲ್ಲ. ಭೂಮಿ ಮಾತ್ರ ಸಾವಯವ, ಮ್ಯಾಲ್ ಮಾತ್ರ ಸ್ವಲ್ಪ ಕೆಮಿಕಲ್ ಬೇಕು, ಕೆಮಿಕಲ್ದಿಂದ ದ್ರಾಕ್ಷಿ ಬರ್ತದೆ.
1: ಅಂದ್ರೆ ವಾತಾವರಣ ವೈಪರೀತ್ಯದಿಂದ ಅವಕ್ಕೊಂದು ಎಷ್ಟು ಕೆಲವೊಂದಿಷ್ಟು ಔಷಧಿಗಳನ್ನು ಸಿಂಪಡಣೆ
0: ಮಾಡಬೇಕಾದ್ರೆ ದ್ರಾಕ್ಷಿಗೆ ಅದಕ್ಕೆ ಕಂಟ್ರೋಲ್ ಆಗುದಿಲ್ಲ, ಇದಕ್ಕೆ ದ್ರಾಕ್ಷಿ ಬರುದಿಲ್ಲ, ಅದನ್ನ ನಾವು ಈಡು ತರ ಆಗುದಿಲ್ಲ ಅಂತೇಳಿ ಅದಕ್ಕೆ ಆ ರೀತಿ ಮಾಡಿದ್ವಿ. ಕಬ್ಬು ಅಂತ ಪೂರ್ತಿ ಸಾವಯವದಾಗ ಬೆಳಿತೀವಿ. ಆಕಳ ಜೋ ಬರ್ತ ತಿಪ್ಪಿ ಗೊಬ್ಬರ ಹಾಕಿ ಅದನ್ನ ಆ ರೀತಿ ಬೆಳಿತೀವ್ರಿ.
1: ತಮ್ಮ ಆಕಳುಗಳ ಅಂತ ಹೇಳ್ತಾ ಇದ್ರಿ, ಈಗ ಎಷ್ಟು ಬಾರ ಆಕಳುಗಳು?
0: ಒಂದು 3 ಗೀರ್ ಆಕಳದಾರ ಸರ್. ನಾವು ಗುಣಮಟ್ಟ ಚಲೋ ಅಂತೇಳಿ ಈಗ ಕಣೇ ಸ್ವಾಮಿಗಳು ಹೇಳಿದ್ರು, ನೀವು ಬಳಸೋದ್ರೆ ಗೀರ್ ಆಕಳು ಬಳಸ್ರಿ ಅಥವಾ ಜವಾರ್ ಆಕಳು ಬಳಸ್ರಿ ಅನ್ನೋಣ. ಹಾಗೆ ನಾವು ಗೀರ್ ಆಕಳ ತಂದು ಅದರಿಂದ ನಾವು ಅದ್ರ ಹಾಲು ತುಪ್ಪು ಮನೆಗೆ ಸಮಗ್ರವಾಗಿ ಬಳಸ್ತೀವಿ. ಭಾಳ ಮಂದಿ ಏನು ಮಾರೋದಿಲ್ಲ, ಬೇಕಾದ್ರೆ ಹಂಗೆ ಕೊಡ್ತೀವಿ. ಮತ್ತು ಮನೆಯೊಳಗೆ ಹೆಚ್ಚು ಬಳಸ್ತೀವಿ ನಾವೆಲ್ಲರೂ 3 ಮಂದಿ ಅಣ್ಣ ತಮ್ಮರಿಗೆ ಬೇಕಂತೇಳಿ ಅದೇ ಗೀರ್ ಆಕಳನ್ನ ನಾವು ಮನೆಯಲ್ಲಿ ಸಾಕಿದ್ದೀವಿ ಸರ್.
1: ಈ ಸಾವಯವ ಪದ್ಧತಿಯಲ್ಲಿ ತಾವು ಕಬ್ಬನ್ನ ಬೆಳಿತೇನೆ ಅಂತ ಹೇಳಿದ್ರಿ, ಈ ಸಾವಯವ ಪದ್ಧತಿಯಲ್ಲಿ ಯಾವ ರೀತಿಯ ಕಬ್ಬನ್ನ ಬೆಳಿತಾ ಇದ್ರಿ?
0: ಈಗ ಕಬ್ಬು ನಾವು 8-4 ಹೆಚ್ಚಿದ್ವಿ ಸರ್. ಅದನ್ನ ಸಾಲಿನ ಸಾಲಿ 8 ಪುಟ ಅಗಿಯಿಂದ ಅಗಿಗೆ 4 ಪುಟ ಅಂದ್ರೆ ಈಗ 4 ಪುಟ್ಟಿಗೆ 2 ಅಗಿ ಹೆಚ್ಚಿದೀವ್ರಿ. ಅಲ್ಲಿ 2 ಹೆಚ್ಚುವರಿಂದ ನಂದು ಟಾರ್ಗೆಟ್ ಅಂದ್ರೆ 100 ಟನ್ ಕಬ್ಬು ತೆಗಿಬೇಕು ಉದ್ದೇಶದಿಂದ ಈ ರೀತಿ ಹೊಸ ಪದ್ಧತಿ ಮಾಡಿದೀವಿ. ಮತ್ತು ಕಬ್ಬಿಗೆ 365 ದಿವಸ ಬೆಳಿಬೇಕಾದ ಅದಕ್ಕೆ ನಾವು ಅವಕಾಶ ಕೊಡುದಿಲ್ಲ ಎಲ್ಲರೂ. ಅದಕ್ಕೆ ಗಾಳಿ ಮಳೆ ಬಿಸಿಲು ಎಷ್ಟು ಸಿಗ್ತದೆ ಅಷ್ಟು ಬೆಳಿತೈತೆ ಅದು. ಅದರಿಂದ ಅದಕ್ಕೆ ನಾವು ಡಿಸ್ಟೆನ್ಸ್ ಅಷ್ಟು ಇಟ್ಟಿದ್ದೀವಿ ಸರ್. ಅದಕ್ಕೆ
1: ಈಗ ಕಬ್ಬಿನಿಂದ ಕಬ್ಬಿನ ಸಾಲುಗಳಿಗೆ 8 ಫುಟ್ ಅಂತರವನ್ನು ಇಟ್ಟಿದ್ದೀನಿ ಅಂತ ಹೇಳಿದ್ರಿ, ಮಧ್ಯದಲ್ಲಿ ಬೇರೆ ಯಾವ
0: ಮಧ್ಯದಲ್ಲಿ ಬೆಳ್ಕೊಳ್ತೀರಿ? ಮಧ್ಯದಲ್ಲಿ ನಾವು ಇದು ಹಾಕಿದ್ರೆ ಸೋನ ಮತ್ತು ಗೋಧಿ ಹಾಕಿದ್ದೀವಿ ಅಥವಾ ಬೆಳ್ಳುಳ್ಳಿ ಹಾಕಿದ್ದೀವಿ. ಇವು ಇಂಥ ಮತ್ತು ಹೆಸರು ಹಾಕ್ಬೋದು. ಯಾವ ಬೆಳೆ ಮಧ್ಯದಲ್ಲಿ ತೆಗಿಲಾಕ್ ಬರ್ತದೆ ಸರ್? ಮಧ್ಯದಲ್ಲಿ ಆದರೂ ಈಗ ಸೋನ ಮತ್ತು ಗೋಧಿ ಅದೊಂದು ಹಳೆ 2000 ವರ್ಷ ಹಳೆ ಗೋಧಿ ಸೋನ ಮತ್ತು ಅನ್ನೋದು, ಅದನ್ನು ಪಂಜಾಬ್ದಿಂದ ತಂದ ಹೂಸಲ ಹಾಕಿದ್ದೀವಿ ಸರ್. ಅದನ್ನು ಮಾರುಕಟ್ಟೆಯಲ್ಲಿ 125 ರೂಪಾಯಿ ಪರ್ ಕೆ

0: ರೈತರು ಭಾಳ ಮಂದಿ ಬೇಡಿದ್ರು ಬೆಂಗಳೂರು ಸೈಡ್ ಎಲ್ಲರೂ, ಅವ್ರಿಗೆ ನಾವು ವೇರ ಮುಖಾಂತರ ಕಳಿಸಿಕೊಟ್ಟಿದ್ದೀನಿ. ಅದ್ರಾಗ 10 ಕ್ವಿಂಟಲ್ ಗೋಧಿ ಬಂದರೆ ಮತ್ತು ಅದ್ರಾಗ ಗೊಂಜಾಳ ಹಾಕ್ಬಾರಾಗಿತ್ತು, ಹಾಕಿನಿ. ಅದು ಒಂದು 100 ಕಿಲೋ ಬೀಜಕ್ಕೆ ರೀ 24 ಕಟ್ಟ ಗೊಂಜಾಳ ಆಗ್ಯದ. ಆದ್ರೆ ಗೊಂಜಾಳ ಹಾಕಿದ್ರೆ ಕಬ್ಬಿ ಪಟ್ ಕೊಡ್ತೈತೆ ಅಂತ ಹೇಳಿದ್ರು, ಹಿಂದಿಂದ ಹೇಳಿದ್ರು. ಆದ್ರೆ ಅದು ಸ್ವಲ್ಪ ಕಬ್ಬಿಗೆ ಸ್ವಲ್ಪ ಪೆಟ್ಟು ಬೆಳವಣಿಗೆ ಕುಂಠಿತ ಆಗ್ತದೆ.
1: ಕಬ್ಬಿಗೆ ಬರುವಂತ ಅಂದ್ರೆ ಏನು ಪೋಷಕಾಂಶಗಳು ಬರ್ತಾವ ಅವು ಎಲ್ಲ ಮೆಕ್ಕೆಜೋಳ ಹಿರ್ಕೋತೈತೆ.
0: ಅದಕ್ಕೆ ಕಬ್ಬಿನಲ್ಲಿ ಗೊಂಜಾಳ ಹಾಕಬಾರದು, ಅಂದ್ರೆ ಕಬ್ಬಿನ ಬೆಳವಣಿಗೆ ಕುಂಠಿತ ಆಗ್ತದೆ. ಉಳಿ ಬೇಕಾದ ಬೆಳೆ ಬೆಳೀರಿ, ಗೊಂಜಾಳ ಮಾತ್ರ ಅದ್ರಾಗ ಹಾಕಬಾರ್ದು. ನಾವು ಮೇವು ಸಲ ಅದು ಹಾಕ್ತೀವಿ, ಅದನ್ನು ಕಬ್ಬಿನ ಇಳುವರಿ ಕಡಿಮೆ ಮಾಡ್ತದೆ. ಅದೊಂದು ನಂದೊಂದು ಅನುಭವ ಆಯಿತು, ತಪ್ಪಾಯಿತು. ಇರಲಿ, ನೆಕ್ಸ್ಟ್ ಇದ್ದವ್ರು ರೈತರು ಕಬ್ಬಿನಲ್ಲಿ ಗೊಂಜಾಳ ಹಾಕಬಾರ್ದು, ಉಳಿದು ಬೆಳೆ ಬೇಕಾದ ಬೆಳ್ಕೋರಿ ಮಧ್ಯದಲ್ಲಿ. ಆದರೆ ಗೊಂಜಾಳ ಮಾತ್ರ ಅದನ್ನು ಭಾಳ ಪೌಷ್ಟಿಕಾಂಶ ಇರ್ತದ್ರೆ, ಹಿಂಗಾಗಿ ಅದನ್ನು ಬೆಳೆ ಕುಂಠಿತ ಮಾಡ್ತದೆ.
1: ಈಗ ತಾವು ಕಬ್ಬಣ್ಣ ಯಾವ ತಳಿಯನ್ನು ಆಯ್ಕೆ ಮಾಡ್ಕೊಂಡಿರಿ?
0: 86 ತಳಿ ಕಬ್ಬಿನ ರೀ. ಅದನ್ನೇ ಎಲ್ಲ ಯಾವ ಫ್ಯಾಕ್ಟ್ರಿ ಅವ್ರು ತಗೋತಾರೆ ಅವ್ರಿಗೆ ಮಾಡೋಣ, ಅವು ಎಲ್ಲ ಇವು ಎಲ್ಲ ಅವ್ರು ಬೇಡ ತಳಿ. ಜನರಲ್ಲಿ ಹೆಚ್ಚು ಯೂಸ್ ಅದನ್ನೇ ಬೆಳೆದಿರಿ, ವಿಶೇಷ ಏನಿಲ್ಲ. 80 ಹಳಿ ತಳಿ ಕಬ್ಬದು, 86 ಹತ್ರ ಅದನ್ನೇ ಈ ತಂದು ಹೆಚ್ಚಿರು. ಅದನ್ನು
1: 1 ಎಕರೆಗೆ ಇಳುವರಿ ಎಷ್ಟು ಪಡೆದಿದ್ದೀರಿ ತಾವು?
0: ಅದ್ರ ಈಗ ನಂದು 100 ಟನ್ ಬೆಳೆಯೋ ಉದ್ದೇಶದಿಂದ ಮಾಡಿದ್ದೀನಿ,
1: ಇದೇ ಮೊದಲೇ ಸರಿ
0: ಮೊದಲೇ ಸಲ ಮಾಡಿದ್ದೀನಿ. 100 ಟನ್ ತೆಗಿಬೇಕಂತೇಳಿ ವಿಶೇಷವಾಗಿ ಅದನ್ನು ಮೇಹನತ್ ಮಾಡಿ ಮಾಡಿದ್ರಿ. ಇನ್ನೊಂದು 5-6 ತಿಂಗಳದಾಗ ಅದರ ರಿಸಲ್ಟ್ ಗೊತ್ತಾದ ಆಗ್ತದೆ.
1: ಅದೇ ರೀತಿ ಅವು ಸಾವಯವದಲ್ಲಿ ಕಬ್ಬನ್ನು ಬೆಳೆದ್ರೆ ಅಂತ ಹೇಳಿದ್ರಿ, ಈ ಸಾವಯವ ಗೊಬ್ಬರಗಳನ್ನು ಯಾವ ರೀತಿ ಅದನ್ನು ಯಾವ್ಯಾವ ಗೊಬ್ಬರಗಳನ್ನು ಒದಗಿಸಿದ್ರೆ? ಅದಕ್ಕೆ
0: ಈಗ ಎರೆಹುಳು ಗೊಬ್ಬರ ಒದಗಿಸಿದ್ರಿ, ತಿಪ್ಪೆ ಗೊಬ್ಬರ ಹಾಕ್ತೀವಿ, ಜೀವಾಮೃತ
1: ತಾವೇ
0: ರೆಡಿ
1: ಮಾಡ್ಕೋತೀವಿ.
0: ಬ್ಯಾರಲ್ದಾಗ ರೀ, ಅದು ದ್ವಿದಳ ಧಾನ್ಯ ಹಿಟ್ಟು ಮತ್ತು ಗೋಮೂತ್ರ ಶೇಗಣಿ ಮತ್ತು ಹೊಲದಲ್ಲಿ ಒಂದೆರಡು ಬಕ್ಷ ಮಣ್ಣು ಬೆಲ್ಲು ಈ ರೀತಿ ಜೀವಾಮೃತ ಮಾಡಿ ಕಬ್ಬಿಗೆ ಬಿಡ್ತೀವಿ ರೀ.
1: ಡ್ರಿಪ್
0: ಇದು ಪೈಪ್ ಮುಖಾಂತರ ಬಿಡ್ತೀವಿ, ಅದನ್ನು ಟ್ಯಾಂಕರ್ ಅದ ರೀ, ಟ್ಯಾಂಕರ್ ಬಿಡ್ತೀವಿ ರೀ. ಡ್ರಿಪ್ನಾಗ ಅದ್ರ ಸ್ವಲ್ಪ ಕಚ್ಚರ ತಟ್ಟಿ ಬಂದ ಆಗ್ತವು, ಅದಕ್ಕೆ ಟ್ಯಾಂಕರ್ ಬಿಡ್ತೀವಿ ಅದಕ್ಕೆ ರೀ. ಹಿಂಗಾಗಿ ಅದು ಕಬ್ಬು ಚೆನ್ನಾಗಿ ಬಂದವ್ರಿ.
1: ತುಂಬಾ ಸಂತೋಷ ಸಿದ್ದಪ್ಪ ಬಸ್ಕೊಂಡವ್ರಿ. ಅದೇ ರೀತಿ ಈಗ ತಾವು ಕಬ್ಬಿನಲ್ಲಿ ಎರೆಹುಳು ಗೊಬ್ಬರವನ್ನು ತಾವು ಹಾಕ್ತೀನಿ ಅಂತ ಹೇಳಿದ್ರಿ, ತಾವು ಎರೆಹುಳು ಗೊಬ್ಬರವನ್ನು ಏನಾದರೂ ಮಾಡ್ತಾ ಇದ್ದೀರಾ?
0: ಎರೆಹುಳದ ಪ್ಲಾಸ್ಟಿಕ್ ಪುಟ್ಟು ತರಿಸಿದೀವಿ ರೀ, ನಮ್ಮ ತೋಟದಲ್ಲಿ ತಯಾರು ಮಾಡ್ತೀವಿ. ಅದನ್ನೇ ಗೊಬ್ಬರ ಕಬ್ಬಿಗೆ ಬಳಸ್ತೀವಿ, ದ್ರಾಕ್ಷಿಗೆ ಬಳಸ್ತೀವಿ. ಮತ್ತು ಕಬ್ಬಿಗೆ ಬಳಸೋದ್ರಿಂದ ಕಬ್ಬು ಇಳುವರಿ ಚಲೋ ಬರ್ತಾರೆ. ಈಗ ಅಲ್ಲಿ ಭಾಳ ಮಂದಿ ಎಲ್ಲ 100, 125, 150 ಟನ್ ಬೆಳೆದಿವೆ ಅಂತ ಹೇಳ್ತಾರೆ. 4 ಫುಟ್ ಯಾಕೆ ಹಚ್ಚೀನಿ? ಒಂದು ಗಿಡಗಳು ಬಡ್ಡಿ ಎಳಿಸ್ಬೋದು ಸಾಲಿನಾಗ, ಎಷ್ಟು ಸಾಲ ಒಂದು ಗಡ್ಡೆ 30 ಬದಲಾವ್, ಒಂದು ಸಸಿ 3 ಕಿಲೋ, ಒಂದು 30-90 ಕಿಲೋ ಆಯ್ತು. ಹಿಂಗೆ ನಾವು ಯಾರೇ ನೋಡಿದ್ರು ಕೌಂಟಿ ಮಾಡಿದ್ರು ಇಟ್ಟು ಐತಿ ಗೊತ್ತಾಗಬೇಕು.
1: ಅಂದ್ರೆ ತಮ್ಮ ಇಳುವರಿ ಎಷ್ಟು ಬಂದೈತಿ ಅದನ್ನ ಕರೆಕ್ಟ್ ಆಗಿ ಹೇಳ್ಕೊಂಡ ಅದೇ ಪದ್ಧತಿಯಲ್ಲಿ ರೈತರು ಬೆಳೀಲಿ ಅನ್ನುವಂಥದ್ದು ಒಂದು ಆಸೆ ತಮ್ಮದು.
0: ಓಕೆ ಓಕೆ ಓಕೆ, ಆ ರೀತಿ ಆಗ್ಬೇಕು.
1: ತುಂಬಾ ಸಂತೋಷ ಸಿದ್ದಪ್ಪ ಬಸ್ಕೊಂಡವ್ರೆ. ಅದೇ ರೀತಿ ತಮ್ಮ ಮುಖ್ಯ ಬೆಳೆ ದ್ರಾಕ್ಷಿ ಅಂತ ಹೇಳಿದ್ರಿ, ಈ ದ್ರಾಕ್ಷಿಯಲ್ಲಿ ತಾವು ಸಾವಯವ ಪದ್ಧತಿಯಲ್ಲಿ ದ್ರಾಕ್ಷಿಯನ್ನು ಬೆಳಿತೇನೆ ಅಂತ ಹೇಳಿದ್ರಿ, ಅದನ್ನ ಯಾವ ರೀತಿ ತಾವು ಬೆಳಿತಾ ಇದ್ರಿ?
0: ನೀರಾವರಿಯಲ್ಲಿ ನಮ್ದು ಮುಖ್ಯ ಬೆಳೆ ದ್ರಾಕ್ಷಿ. ಒಳೆ ಬೇಸಾಯದಲ್ಲಿ ಮುಖ್ಯ ಬೆಳೆ ಅಂದ್ರೆ ಅಜವಾನ, ಅಜವಾನ್ ಬೆಳಿತೀವಿ ಒಳೆ ಬೇಸಾಯದಲ್ಲಿ. ನೀರಾವರಿ ದ್ರಾಕ್ಷಿ ಬೆಳಿತೀವಿ. ದ್ರಾಕ್ಷಿ ಏನೈತಿ 50% ತಳ ಭೂಮಿಗೆ ಏನು ಕೊಡ್ತೀವಲ್ಲ ನಾವು ಸಾವಯವ ಕೊಡ್ತೀವಿ. ಮೇಲೆ ಮಾತ್ರ ಮತ್ತೆ ಅದಕ್ಕೇನು ಯಾವ ರೋಗ ಬಂದಾಗ ಕೆಮಿಕಲ್ ಹೊಡಿಬೇಕು, ಕೆಮಿಕಲ್ ಹೊಡಿತೀವಿ. ಆದರೂ ಅದ್ರಾಗ ಮತ್ತು ಗೋಮೂತ್ರ ಅವು ಇವೆಲ್ಲ ಶಿಪ್ಪಣೆ ಮಾಡ್ತೀವಿ ದ್ರಾಕ್ಷಿಗೆ, ಆದರೂ ಕಂಟ್ರೋಲ್ ಆಗೋದಿಲ್ಲ ಅದಕ್ಕೆ. ಅದಕ್ಕೆ ನಾವು ಅದಕ್ಕೆ ಕೆಮಿಕಲ್ ಬಳಸಬೇಕಾಗ್ತಿ, ಬಳಸ್ತೀವಿ. ಅದ್ರಾಗ ಅದ್ರಾಗ ಏನು ಎರಡನೇ ಮಾತೆಲ್ಲ ನಾವು ಅದ್ರಾಗ ಏನು ಸುಳ್ಳು ಹೇಳೋದಿಲ್ಲ, ಯಾಕೆ ಹೇಳೋಕ್ಕೂ ಬರೋದಿಲ್ಲ. ದ್ರಾಕ್ಷಿ ಅದು ಬೇಕೇ ಕೆಮಿಕಲ್ ಬೇಕೇ, ಅದಕ್ಕೆ ಸಾವಿರದ ಮಾಡ್ಬೋದು, ಅದು ಇಳ್ದು ಭಾಳ ಕಡಿಮೆ ಬರ್ತದೆ. ಮಾಡ್ತಾರೆ ಶಾಲೆದಾಗ ದ್ರಾಕ್ಷಿನ ಬೆಳಿತಾರೆ ರೈತರು ಅದಾರೆ, ಜಮಖಂಡಿ ಮತ್ತು ಅಥಳಿ ತಾಲೂಕು ಒಂದಿಬ್ಬರು 3 ಮಂದಿ ರೈತರು ಅದಾರೆ. ಆದರೆ ಉತ್ಪನ್ನ ಭಾಳ ನಿರೀಕ್ಷೆ ಮಟ್ಟ ಬರೋದಿಲ್ಲ, ಕಡಿಮೆ ಬರ್ತಾರೆ. ಆ ಕಡಿಮೆ ಬಂದೈತೆ ನಾವು ಆ ದ್ರಾಕ್ಷಿ ಜನರಲ್ದಾಗ ಈಗ 100 ರೂಪಾಯಿ ಕಿಲೋ ಅದ, ಅದನ್ನು 300 ರೂಪಾಯಿ ಕಿಲೋ ಮಾರ್ಬೇಕಾಗತ್ತೆ. ಸಾವಿರ ಬೆಳೆದು 300-400 ರೂಪಾಯಿ ಅದನ್ನು ಯಾರು ತೋಳೋದಿಲ್ಲ.
1: ಹಿಂಗಾಗಿ ಜಾಸ್ತಿ ಆದ ತಕ್ಷಣ ಯಾರು
0: ತೋಳೋದಿಲ್ಲ. ಹಿಂಗಾಗಿ ಅದನ್ನು ಇದ್ರಾಗಿ ಬೆಳೆದು ಉತ್ತಮ ಅಂತೇಳಿ ನಾವು ಈ ರೀತಿ ಅದನ್ನು ಬೆಳೀತಾ ಇದ್ದೀವಿ.
1: ಅಂದರೆ ನಾವು ಎಲ್ಲರೂ ಏನು ಮಾಡಬೇಕು, ಈ ಸಾವಯವದಲ್ಲಿ ಬೆಳೆದಂಥ ರೈತರಿಗೆ ಇಳುವರಿ ಕಡಿಮೆ ಬರ್ಬೋದು, ಆದರೆ ಅದನ್ನು ಹೆಚ್ಚಿನ ಆರೋಗ್ಯ ಸ್ಥಿತಿಯಲ್ಲಿ ಇರುವುದರಿಂದ ಅದನ್ನು ಹೆಚ್ಚಿನ ಅಮೌಂಟ್ ಕೊಟ್ಟು ಕೊಂಡುಕೊಳ್ಳುವುದರಿಂದ ಅವ್ರಿಗೆ ಒಂದು ಆದಾಯದ ನಿರೀಕ್ಷೆ ಮಟ್ಟಕ್ಕೆ ತಲುಪ್ತೈತಿ. ಅದೇ ರೀತಿ ಕೊಂಡುಕೊಂಡಂಥ ಗ್ರಾಹಕರಿಗೊಂದು ಆರೋಗ್ಯವಂತ ಆಹಾರ ಸಿಗ್ತೈತಿಲ್ಲ,
0: ಸಂತೋಷ ಆಗುತ್ತೆ. ಇಬ್ಬರಿಗೂ ಸಂತೋಷ ಇದೆ, ರೈತರಿಗೂ ಆಗ್ತದೆ, ಮತ್ತು ನಾವು ಉತ್ತಮ ಆಹಾರ ಕೊಟ್ಟಿಪ್ಪ ಜನರುಗಳಿಗೆ ಅಂತೇಳಿ ನಮಗೂ ಮನಸ್ಸಿಗೆ
1: ಸಂತೃಪ್ತಿ
0: ಇದೆ. ನಮಗೆ ವಿಷಮುಕ್ತ ಭೂಮಿ ವಿಷಮುಕ್ತ ಆಹಾರ ಅವ್ರಿಗೆ ಕೊಟ್ಟಿಪ್ಪ ಅಂತ ನಮ್ಮ ಜನರಿಗೆ ಅಂತೇಳಿ ನಮಗೂ ಒಂಥರ ಸಂತೋಷ ಇರ್ತದೆ.
1: ತಾವು ಮಾತಾಡ್ತಾ ಹೇಳಿದ್ರಿ ಈ ಒಣ ಬೇಸಾಯ ದ್ರಾಕ್ಷಿ ಅಂದ್ರೆ ಅಜವಾನ ಅಂತ ಹೇಳಿ, ಈ ಅಜವಾನ ಕುರಿತು ನಮ್ಮ ರೈತರಿಗೆ ಏನು ಹೇಳಕ್ ಬಯಸ್ತೀರಿ ತಾವು?
0: ಅಜವಾನ ಒಣ ಬೇಸಾಯದ ದ್ರಾಕ್ಷಿ, ಅದಕ್ಕೆ ನಾವು ಅಜವಾನ ಬೆಳೆದ್ರಿಂದ ರೈತರ ಆದಾಯ ದ್ವಿದಳ ಆಗ್ತದೆ. ಹೆಂಗಾಗ್ತೈತೆ ಅಂದ್ರೆ ಇದು ಮಳೆ ಆಶ್ರಿತ ಬೆಳೆ,

0: ನೀರಾವರಿ ಬೆಳೆ ಅಲ್ಲ, 5 ತಿಂಗಳು ಬೆಳೆಯೋದು. ಅದು ಬೆಳೆಗೆ ಖರ್ಚು ಏನೂ ಇಲ್ಲ, ಜೀರೋ ಮೇಂಟೆನೆನ್ಸ್, ಶೂನ್ಯ ಬಂಡವಾಳದಲ್ಲಿ ಬರ್ತಕ್ಕಂಥ ಬೆಳೆ. ಇದ್ರ ಮಾರುಕಟ್ಟೆ ಬೆಲೆ 10,000 ನೋಡಿದ್ರೆ 28,000 ರೂಪಾಯಿ ಪರ್ ಕ್ವಿಂಟಲ್. ಇದು ಪರ್ ಕೆಜಿ 200-300 ರೂಪಾಯಿ ಪರ್ ಕೆಜಿ ಬರ್ತದೆ. ದ್ರಾಕ್ಷಿನೂ ಅಷ್ಟೇ ಬರ್ತದೆ. ಹೀಗಾಗಿ ಒಳೆ ಬೇಸಾಯದ ದ್ರಾಕ್ಷಿ ಅಂತ ನಾ ಹೆಸರು ಕೊಟ್ಟಿದ್ದೀನಿ ಇದಕ್ಕೆ ಹೇಳೋದಂದ್ರೆ ನಿಮಗೆ. ಆದರೆ ಒಳೆ ಬೇಸಾಯ 5 ತಿಂಗಳದಾಗ ನಾವು ಮಾರುಕಟ್ಟೆ ಹೋಗ್ತೀವಿ. ಇದ್ರ ಮಾರುಕಟ್ಟೆ ಆಂಧ್ರ ಪ್ರದೇಶದ ರೀ, ಮತ್ತು ಗುಜರಾತದಾಗ ಉಂಜಾ ಮಾರುಕಟ್ಟೆ ಅದ, ಮತ್ತು ಜಾಮ್ನಗರ ಅದ, ಅಲ್ಲಿ ಮಾರ್ತಾ. ನಾನು ನಾವು ಅಲ್ಲಿಗೆ ಹೋಗಿ ಬಂದಿದ್ದೀನಿ, ಎಲ್ಲಿ ಉಂಜಾ ಮತ್ತು ಜಾಮ್ನಗರಕ್ಕೆ ಅಲ್ಲಿ ಮಾರುಕಟ್ಟೆ ಬಂದ ಸ್ಟಡಿ ಮಾಡಿ ಬಂದೀನಿ. ಆದರೆ ನಮಗೆ ಭಾಳ ದೂರ ಆಗೋದ್ರಿಂದ ಅಲ್ಲಿಗೆ ಹೋಗಿಲಕ್ಕೆ ನಮಗೆ ರೈತರಿಗೆ ತೊಂದರೆ ಆಗ್ತದೆ ಅಂತೇಳಿ ನಾವು ಇಲ್ಲಿ ಕರ್ನೂಲ್ ಹೋಗ್ತೀವಿ ಆಂಧ್ರ ಪ್ರದೇಶದಾಗ. ಅಲ್ಲಿ ಇವತ್ತು ಕರ್ನೂಲ್ ಮಾರುಕಟ್ಟೆ ಒಳಗೆ ಎಷ್ಟೇ ಬೇಕಾದ ಮಗಳ ಬಂದರೂ ಟೆಂಡರ್ ಸಿಸ್ಟಮ್ದಾಗ ಮಾರುಕಟ್ಟೆ ಆಗ್ತದೆ, ರೈತರಿಗೆ ಯಾವುದೂ ತೊಂದರೆ ಆಗೋದಲ್ಲ. ಮತ್ತು ಇವತ್ತು 10 ಲಕ್ಷ ತನಕ ಇದ್ರೂ ಕ್ಯಾಶ್ ಕೊಡ್ತಾರೆ ಅಲ್ಲಿ, ನಾಳೆ ಬಾ ಹಿಂದೆ ಬಾ ಅನ್ನಂಗಿಲ್ಲ. ಈಗ ರೈತರಿಗೆ ಅಲ್ಲಿ ಯಾವುದೇ ಥರ ಮೋಸ ಇಲ್ಲ. ಅಜ್ವಾನ್ ಬೆಳೆಯೋದ್ರಿಂದ ಇವತ್ತು ಬೇಕಾದಷ್ಟು ಬಂದರೂ ಟೆಂಡರ್ ಆಗ್ತದೆ, ಯಾರು ಹೆಚ್ಚಿಗೆ ಬಿಟ್ಟಿರ್ತಾರೋ ಅಲಾಟ್ ಆಗ್ತದೆ, ಅವ್ರು ರೈತರು ಕಾಟ ಮಾಡಿ ನಿಮ್ಗೆ ರೊಕ್ಕ ಕೊಟ್ಟೆ ಕಳಿಸ್ತಾರೆ. ಹಿಂಗಾಗಿ ನನಗೆ ರೈತರು ಆದಾಯ ಹೆಚ್ಚಾಗಬೇಕಾದ್ರೆ, ರೈತರು ಆರ್ಥಿಕ ಸದೃಢವಾಗಿರ್ಬೇಕಾದ್ರೆ, ಅಜ್ವಾನ್ ಬೆಳೆದ್ರಂದ್ರೆ ಅವ್ರಿಗೆ ಒಂದು ಆರ್ಥಿಕ ಭದ್ರತೆ ಸಿಗ್ತದೆ ಅಂತೇಳಿ ನಾನು ನಮ್ಮ ತಿಕೋಟ ತಾಲೂಕಿನ ಎಲ್ಲ ಪ್ರತಿಯೊಂದು ಊರಲ್ಲಿ ನಮ್ಮ ನಮ್ಮ ಗೆಳೆಯರಿಗೆ ಪೈಲ ಅಜ್ವಾನ್ ಕೊಟ್ಟು ಬೆಳೆಸಿ ಅಂತ ಅವ್ರನ್ನ ಮಾರುಕಟ್ಟೆ ಕರ್ಕೊಂಡೋಗಿ ಮಾರುಕಟ್ಟೆ ತೋರಿಸಿ ಅಂತ ಈಗ ಕೈ ಬಿಟ್ಟೀನಿ. ಆದರೂ ನಾನು ಅವ್ರಿಗೆ 24 ತಾಸು ಯಾರೇ ಅಜ್ವಾನ್ ಬದಲು ಕೇಳಿದ್ರೆ ಫೋನ್ನಾಗ ಹೇಳ್ತೀನಿ, ಮಾಹಿತಿ ಕೊಡ್ತೀನಿ. ಮತ್ತು ಅವ್ರ ಮಾರುಕಟ್ಟೆ ಸಮಗ್ರ ಎಲ್ಲ ಮಾಹಿತಿ ಕೊಡ್ತೀನಿ. ಎಲ್ಲ ಊರಾಗೆ ಈಗ ಸ್ವತಂತ್ರ ತಾವು ಬೆಳೆದು ಮಾರುಕಟ್ಟೆಗೆ ತೊಗೊಂಡು ಹೋಗ್ತಾ ಇದ್ದಾರೆ. ಹಿಂಗಾಗಿ ಪ್ರತಿ ಊರಾಗೆ ಈಗ ಮಿನಿಮಮ್ ಅಂದರೆ ನಮ್ಮ ತಿಕೋಟ ತಾಲೂಕದಂದ್ರೆ 10,000 ಹೆಕ್ಟರ್ಗಟ್ಟಲೆ ಅಜ್ವಾನ್ ಬೆಳೀತಾ ಇದ್ದೀವಿ. ಅದ್ರ ಸಂದ ನಾವು ರೈತರು ಸ್ವಲ್ಪ ಆರ್ಥಿಕವಾಗಿ ಸದೃಢ ಆಗಲಿ ಅಂತೇಳಿ ನನ್ನ ಉದ್ದೇಶ.
1: ತುಂಬ ಸಂತೋಷ ಸಿದ್ದಪ್ಪ ಬೋಸ್ಕೊಂಡವ್ರೆ. ಅದೇ ರೀತಿ ಈ ಅಜ್ವಾನ ಕುರಿತು ತಾವು ಹೇಳ್ತಾ ಇದ್ರಿ, ಈ ಅಜ್ವಾನವನ್ನು ಯಾವ ತಿಂಗಳಲ್ಲಿ ಬೆಳಿಬೇಕು, ಅಂದ್ರೆ ಮುಂಗಾರು ಬೆಳೆನಾ ಅಥವಾ ಹಿಂಗಾರು ಬೆಳೆನಾ?
0: ಎರಡು ಮಧ್ಯದಲ್ಲಿ, ಅದು ಆಗಸ್ಟ್ ತಿಂಗಳಿಗೆ ಅದರ ಬಿತ್ತನೆ ಕಾಲ. ಆಗಸ್ಟ್ 1ನೇ ತಾರೀಕಿನಿಂದ ಸೆಪ್ಟೆಂಬರ್ ಮೊದಲೇ ವಾರ್ತಕ ಯಾವಾಗ ಬೇಕಾದ್ರೆ ಅದನ್ನು ಬೆಳಿಬೋದು, ಅದನ್ನು ಅಜ್ವಾನ್ ಬೆಳಿಬೋದು ನಾವು. ಮತ್ತು ಅದಕ್ಕೆ ಎಕರೆಗೆ 1 ಕೆಜಿ ಬೀಜ ಸಾಕು. ಅಜ್ವಾನಕ್ಕೆ 1 ಕೆಜಿ ಬೀಜಕ್ಕೆ ನೀವು ಬೀಜೋಪಚಾರ ಮಾಡ್ಬೋದು.
1: ಯಾವ ರೀತಿ ಬೀಜೋಪಚಾರ ಮಾಡ್ಬೋದು?
0: ಅದನ್ನು ಮತ್ತೆ ಸ್ವಲ್ಪ ಗೊಂಬತ್ತನಾಗ ಸ್ವಲ್ಪ ಅದನ್ನು ಎದ್ದು ಕಿಸಿಂದ ಒಣ ಕಿಸಿಂದ ಬೆಳಿಗ್ಗೆ ಬಿತ್ತಬಹುದು ಏನು ಅಜ್ವಾನ. ಮತ್ತು ಇನ್ನೊಂದು ಅಜ್ವಾನ ಯಾವುದೇ ಎಣ್ಣೆ ಕಾಳಲ್ಲ, ಯಾವುದೂ ಅಲ್ಲ, ಮತ್ತು ಯಾವುದೇ ಪ್ರಾಣಿ ಪಕ್ಷಿಗಳು ತಿನ್ನುವುದಿಲ್ಲ. ಬಿತ್ತುವುದರಿಂದ ಅಥವಾ ಮ್ಯಾಲೆ ಬೀಳೋದ್ರಿಂದ ಯಾವ ಪ್ರಾಣಿ ಪಕ್ಷಿಗಳು ಮತ್ತು ಯಾವ ಒಳಗೂ ತಿನ್ನುವುದಿಲ್ಲ. ಬಹಳ ಕಾರ್ ಇರುವುದರಿಂದ ಬೀಜ ಅದಕ್ಕೆ ಹಿಂಗೆ ಅದನ್ನು ಯಾವ ಪಕ್ಷಿನೂ ತಿನ್ನೋದಿಲ್ಲ. ಅದಕ್ಕೆ ಅದನ್ನು ಗೋಮೂತ್ರನ ಬೀಜ ಪೂಜೆ ಮಾಡಿ ಆಗಸ್ಟ್ ಮೊದಲೇ ವಾರದಿಂದ ಸೆಪ್ಟೆಂಬರ್ ವಾರ ಯಾವಾಗ ಬೇಕಾದ್ರೂ ಬಿತ್ತಣಿಕೆ ಮಾಡ್ಬೋದು.
1: ಅದೇ ರೀತಿ ಈ ಅಜ್ವಾನವನ್ನು ಬೆಳಿಬೇಕಂದ್ರೆ ಯಾವ ಭೂಮಿ ಸೂಕ್ತ ಅಂತ ಹೇಳ್ತಾರೆ?
0: ಅದಕ್ಕೆ ಅಜ್ವಾನ ಬೆಳೆಯೋಕ್ಕೆ ಭೂಮಿ ಎರಿ ಜಮೀನು ಉತ್ತಮ. ಅದಕ್ಕೆ ಮಡ್ಡಿ ಜಮೀನು ಏನಾದರೆ ಹಸಿಯನ್ನು ಆರ್ತ ದೋಡ, ಇದು 5 ತಿಂಗಳು ಬೆಳೆ. ಇದಕ್ಕೆ ಎರಿ ಜಮೀನು ಭಾಳ ಉತ್ತಮ. ಇದಕ್ಕೆ ಹಸಿಯನ್ನು ಹಿಡಿದಿಟ್ಕೊಳ್ಳೋದು ಜಮೀನು ಎರಿ ಬಿ ಜಮೀನು, ಭೂಮಿ ಹಸಿ ಹೆಚ್ಚು ಹಿಡಿತೈತಿ. ಅದಕ್ಕೆ ಎರಿ ಜಮೀನು ಇದಕ್ಕೆ ಅಗದಿ ಭಾಳ ಉತ್ತಮವಾದ ಜಮೀನು.
1: ಅದೇ ರೀತಿ ಈಗ ತಾವು ಅಜ್ವಾನವನ್ನು ಬಿತ್ತಬೇಕಾದ್ರೆ ಸಾಲದಿಂದ ಸಾಲಿನ ಇರುವಂಥ ಅಂತರ ಮತ್ತು ಬೀಜದಿಂದ ಬೀಜಕ್ಕೆ ಇರುವಂಥ ಅಂತರ ಬಗ್ಗೆ ತಾವು ತಿಳಿಸ್ಕೊಡ್ತೀರಿ?
0: ಓಕೆ ರೀ. ಅದು ಅಜ್ವಾನ ಸಾಲಿನ ಸಾಲಿಗೆ ಅಂತರ 3 ಫುಟ್ ಮಾಡ್ಬೇಕು ರೀ. ಅಂದರೆ ಸಾಲಿನ ಸಾಲ 3 ಫುಟ್ ಆಗಬೇಕು. ಕಾಳಿನ ಕಾಳಕ್ಕೆ ಒಂದು 2-3 ಇಂಚ್ ತನಕ ಬೀಳ್ಬೋದು ಕಾಳಿನ ಕಾಳಿಗೆ. ಅಜ್ವಾನ ಒಂದು ಸೊಲಿಗೆ, ನಮ್ಮ ಭಾಷೆ 1 ಕೆಜಿ ಅಥವಾ 1 ಸೊಲಿಗೆ, ಹಳ್ಳಿಯಲ್ಲಿ 1 ಸೊಲಿಗೆ ಮಾಡ್ತಾರೆ, ಇಲ್ಲಿ 1 ಕೆಜಿ ಅಂತಾರೆ. ಆ 1 ಎಕರೆಗೆ ಅಷ್ಟು ಬೀಜ ಸಾಕೋಕ್ಕಾಯ್ತು, ಅಷ್ಟಾದ್ರೆ ಸಫಿಷಿಯಂಟ್. ಇನ್ನೊಂದು ಇದನ್ನು ಅತಿ ಮೇಲ್ಮೈ ಬಿತ್ತಬೇಕು ರೀ, ಅತಿ ಆಳ ಹೋದ್ರೆ ಇಳುವುದಿಲ್ಲ. ಅತಿ ಬೀಜ ಮೇಲೆ ಕಾಣಾಗಿ ಬಿತ್ತಬೇಕು ಭಾಳ. ಅದೇ ಒಂದು ಅಜ್ವಾನ ಬೆಳೆಯೋ ಟೆಕ್ನಿಕ್ ಅಂದರೆ ಅತಿ ಮೇಲೆ ಬೀಳ್ಬೇಕು ಅಂದರೆ ಹೇಳ್ತದ್ರೆ, ಅದರ ಮೇಲೆ ರೂಪಾಯಿದಷ್ಟು ಮಣ್ಣು ಬಂದು ನಿಲ್ತಾರೆ ಇಳುವುದಿಲ್ಲ ಅದು ದಿಪ್ ರೀ. ಅದ್ರ ಮೇಲೆ ಮಳೆ ಆಯ್ತು, ಅದ್ರ ಮೇಲೆ ಮಣ್ಣು ಬಂದಿತ್ತಂದ್ರೆ ಇಳುವುದಿಲ್ಲ. ಅದೊಂದು ಸೂಕ್ಷ್ಮ ಬೆಳೆ, ಎದ್ದಂದ್ರೆ ಲಾಟ್ರಿ ಹೊಡೆದಿಪ್ಪ ಅನ್ನೋದು. ಹೇಳಿಕ್ರೆ ಮತ್ತೆ 3 ವರ್ಷ ಬಿತ್ತಬೇಕು ಬೆಳೆ. ಅಜ್ವಾನದಾಗ ಬಿತ್ತದೇ ಭಾಳ ಬತ್ತದು, ಎದ್ದು ಚಾನ್ಸ್ ಆಯ್ತು ಅನ್ನೋದು. ಹೇಳಿಲ್ಲ 3 ವರ್ಷ ಬತ್ತ ಚಾನು. ಅದು ಸೂಕ್ಷ್ಮ ಬೆಳೆ, ಉಳ್ಳಾಗಡ್ಡಿಗೆ ಬಿತ್ತದ ಮೇಲೆ ಬಿತ್ತಬೇಕು. ಅದೇ ಒಂದೇ ರೈತರಿಗೆ ಹೇಳ್ಕೊಡೋದಂದ್ರೆ.
1: ಅದೇ ರೀತಿ ಈಗ ತಾವು ಅಜ್ವಾನವನ್ನು ಬಿತ್ತಿರಿ ತಾವೇ?
0: ಹಾಂ, ಸ್ವತಃ ಬಿತ್ತೀನಿ.
1: ನೀವು ಸ್ವತಃ ಬಿತ್ತೀರಿ? ಅದು ಎತ್ತಿನ
0: ಎತ್ತಲಿನ ಬಿತ್ತಿದ್ದು ಹೆಚ್ಚಿನ ಟ್ರ್ಯಾಕ್ಟರಲ್ಲಿ ಬಿತ್ತಿರ್ತೀವಿ ರೀ. ಟ್ರ್ಯಾಕ್ಟರ್ಲಿನ ಬಿತ್ತಿದ್ದೀನಿ. ನಮ್ಮದು ಭಾಳ ಮಂದಿ ನಿಮ್ದೆ ಕಳಿಸ್ಕೊಡ್ರಿ, ನಾನು ಭಾಳ ಕಡೆ ನಮ್ಮ ಟ್ರ್ಯಾಕ್ಟ್ರಿಗೆ ಕೊಟ್ಟು ಕಳಿಸ್ತೀನಿ, ಡ್ರೈವರ್ ಕೊಟ್ಟೆ ಬಿತ್ತಲಕ್ಕ. ಈಗ ಅದನ್ನು ತೋರಿಸಿ ಕೊಟ್ಟೀನಿ, ಬಿತ್ತಿ ಬಂದೀನಿ, ಈ ರೀತಿ ಮಾಡ್ಕೋತ ಹೋಗುತ್ತೀನಿ ರೀ ಎಲ್ಲರಿಗೆ ತೋರಿಸಿಕೊಟ್ಟೀನಿ, ಮಾಡಿಕೊಟ್ಟೀನಿ ಅವ್ರಿಗೆ.
1: ತುಂಬ ಸಂತೋಷ. ಅದೇ ರೀತಿ ಈ ಅಜ್ವಾನ ಬೆಳೆಗಳಲ್ಲಿ ಯಾವುದಾದ್ರೂ ರೋಗಗಳು ಬರ್ಬೋದಲ್ಲ?
0: ಅಜ್ವಾನದಲ್ಲಿ

0: ಕೀಡಿ ಬರ್ತದೆ ರೀ, ಕೀಡಿ ಒಂದೇ ರೋಗ ಬರೋದು ಅದಕ್ಕೆ. ಅದು ಬಂದು ಸಾದಾ ಬೇವಿನ ಎಣ್ಣೆ ಹೊಡೆದ್ರೆ ಸಾಕು, ಅದಕ್ಕೆ 3 ತಿಂಗಳಾಗಣ ರೀ, ಹೂ ಬಿಡು ಟೈಮ್ದಾಗ ಅದಕ್ಕೆ ಕೀಡಿ ಬರ್ತದೆ. ಅವಾಗ ಬೇವಿನ ಎಣ್ಣೆ ಒಂದು ಸಾಂಬಾರು ಸಿಂಪಡಣೆ ಮಾಡಿದ್ರೆ ಸಾಕು, ಮುಗಿದೋದು ಯಾವುದು ಅದಕ್ಕೆ ರೋಗ
1: ಬೇರೆ ಯಾವುದಾದ್ರೂ
0: ಅವಶ್ಯಕತೆ ಇಲ್ಲ, ಯಾವುದು ಅವಶ್ಯಕತೆ ಇಲ್ಲ.
1: ಅದೇ ರೀತಿ ಈಗ ಅಜವಾನ ಬೆಳೆ ಎಷ್ಟು ತಿಂಗಳ ಬೆಳೆ ಇದು?
0: ಇದು 5 ತಿಂಗಳ ಬೆಳೆ ಸರ್, ಬಿತ್ತಿದ 5 ತಿಂಗಳಿಗೆ ಬರ್ತದೆ. ಮತ್ತು ಬೇಕಾದಷ್ಟು ಮಳೆ ಆದರೂ ಹೋಗುದಿಲ್ಲ, ಇದು ಮಳೆ ಆಗಿದ್ದಪ್ಪ ಅಂತ ಬೆಳೆ ಲಾಸ್ ಆತ, ಉಳಿದ ಬೆಳೆಗೆ ತೊಗರಿ ಆದಾಗ ಇದು ಲಾಸ್ ಆಗೋದಲ್ಲ. ಮಳೆ ಬೇಕಾದರೂ ಭಾಳ ಗಟ್ಟಿ ಜೀವ ಹಿಡ್ಕೊಂಡು ಬದುಕ್ತದೆ. ಮತ್ತು ಮಳೆ ಹೋದ್ರೂ ಸಹಿತ ನಳ್ ನಳ್ಳಾಗಿದ್ರು ಹಸಿದ್ರು ಅದ್ರ ಮ್ಯಾಗೆ ಬದುಕ್ತದೆ, ನಿಮ್ಮ ವರ್ಷ ಬರಟ್ಟು ಉತ್ಪನ್ನ ಬರ್ತದೆ. ಇದಕ್ಕೆ
1: ಇದನ್ನ ಅಂದ್ರೆ ಈಗ ರಾಶಿ ಟೈಮಲ್ಲಿ ಯಾವ ರೀತಿ ಇದನ್ನ ಕಟಾವು ಮಾಡಬೇಕು, ಯಾವ ರೀತಿ ರಾಶಿ ಮಾಡಬೇಕು?
0: ಇದನ್ನ ಮೆನ್ಯುವಲ್ ಕಿತ್ತಬೇಕು ರೀ, ಎಲ್ಲರೂ ಆಳಚ್ಚಿ ಕಿತ್ತಿ ಮಷಿನ್ಗೆ ಹಾಕ್ಬೇಕು. ಅದನ್ನ ಮಷಿನ್ಗೆ ಹಾಕಿಸಿಂದ ಅದನ್ನ ಈಗಂದ್ರೆ ಎಲ್ಲ ಊರಾಗ ಈಗ ಮಷಿನ್ ರಾಶಿ ಇದ್ರ ಜನ ರಾಶಿ ಮಾಡ್ತಾ ಇದ್ದಾರೆ. ಒಮ್ಮೆ ಬೇರೆ ಕಡೆ ತರಿಸಿ ತೋರಿಸಿದೀನಿ ನಮ್ಮ ಊರಲ್ಲಿ, ಅದಕ್ಕೆ ಎಲ್ಲ ರಾಶಿ ಮಾಡ್ತಾರೆ. ರೈತರಿಗೆ ಅನುಕೂಲ ಆಗುತ್ತೆ. ನಮ್ಮ ತೋಟದಲ್ಲಿ ಒಂದು ಮಷಿನ್ ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗ್ ಮಷಿನ್ ತರಿಸಿದ್ದೀನಿ, ಕೃಷಿ ಇಲಾಖೆ ಸಹಾಯಧನದಲ್ಲಿ ಒಂದು ಹುಬ್ಬಳ್ಳಿಯಿಂದ ಮಷಿನ್ ತರಿಸಿನಿ. ಮೊನ್ನೆ ಜೆ ಡಿ ಅವರು ಬಂದು ನೋಡಿದರು, ಭಾಳ ಸಂತೋಷ ಅಂದರು, ಈ ರೀತಿ ಎಲ್ಲರೂ ರೈತರು ಮಾಡ್ಕೋರಿಪ್ಪ ಅಂತ ಹೇಳಿದರು. ಈಗ ನಾವು ಈ ವರ್ಷ ನಮ್ಮಲ್ಲಿ ಒಂದು 2000 ಚೀಲರಿ ನಾವು ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗ್ ಮಾಡಿ ಕೊಟ್ಟಿದ್ದೀನಿ
1: ಅಜವಾನವನ್ನು.
0: ಅಜವಾನದಲ್ಲಿ ತಿಕೋಟದಲ್ಲಿ
1: ಈಗ ತಾವು ಅಜವಾನವನ್ನು ಕ್ಲೀನಿಂಗ್ ಆ್ಯಂಡ್ ಗ್ರೇಡಿಂಗ್ ಮಾಡ್ತೀನಿ ಅಂತ ಹೇಳಿದ್ರಿ ತಾವು, ಅಂದರೆ ಈ ಒಂದು ಚೀಲಕ್ಕೆ ಅಥವಾ ಒಂದು ಕ್ವಿಂಟಲ್ಕ್ಕೆ ತಾವು ಏನು ಚಾರ್ಜ್ ಮಾಡ್ತೀರಿ?
0: ಒಂದು ಅವ್ರು ತಂದಂಥ ರೈತರಿಗೆ 100 ರೂಪಾಯಿ ಚಾರ್ಜ್ ಮಾಡ್ತೀವಿ ರೀ. ಅವರೇ ಬಂದಿರ್ತಾರದೇ ಹಾಕ್ಕೊಂಡು ನಾವೆಲ್ಲ ಅದನ್ನು ಟ್ರ್ಯಾಕ್ಟರ್ ಜೋಡಿಸಿ ಸಜ್ಜ ಮಾಡಿ ಇಟ್ಟಿರ್ತೀರಿ, ಅದನ್ನು ಬಂದು ಅವರೇ ಹಾಕ್ಕೊಂಡು ಸ್ವಚ್ಛ ಮಾಡ್ಕೊಂಡು ಹೋಗ್ತಾರೆ. ಒಂದು ಚೀಲಕ್ಕೆ 100 ರೂಪಾಯಿ ಚಾರ್ಜ್ ಮಾಡಿವ್ರಿ ರೈತರ ಕಡೆಯಿಂದ ರೀ.
1: ಅಂದರೆ ತಾವು ಒಂದು ವರ್ಷಕ್ಕೆ ಈ ಅಜವಾನದಲ್ಲಿ ಒಂದು ಎಕರೆಗೆ ಎಷ್ಟು ಆದಾಯ ಪಡಿತಾ ಇದ್ದೀರಿ?
0: ಎಕರೆಗೆ ಇದು 2-5 ಕ್ವಿಂಟಲ್ ಇಳುವರಿ ಬರ್ತದೆ. ಮತ್ತು ಮಾರುಕಟ್ಟೆ ದಾಣಿ ನಿಮ್ಮ ಕ್ವಾಲಿಟಿ ಮ್ಯಾಗೆ ದಾಣಿ ಸಿಗ್ತದೆ. ಟೆಂಡರ್ದಾಗ ನಿಮ್ಮದು 10 ಮಾರ್ಬೋದು, 20 ಮಾರ್ಬೋದು, 28 ಮಾರ್ಬೋದು. ಮಿನಿಮಮ್ ನಾವು ಒಂದು 18-20 ಹಿಡಿತೀವಿ ರೀ ಎಕರೆಗೆ. ಒಂದು ಈ ಕಡೆ 2 ಬೇಡ, ಈ ಕಡೆ 5 ಬೇಡ, ಎವರೇಜ್ 3 ಕ್ವಿಂಟಲ್ ಹಿಡಿದ್ರು ಒಂದು 60-50 ಸಾವಿರ ರೂಪಾಯಿ ಪರ್ ಎಕರೆ ಉತ್ಪನ್ನ ಬರ್ಬೋದು ರೈತರಿಗೆ.
1: ಇದರಿಂದ ರೈತರಿಗೆ ಆದಾಯ ಇದೆ ಅಂತ ಹೇಳ್ತಾ ಇದ್ದೀವಿ.
0: ಹಾಂ, ಮತ್ತು ನಮ್ಮ ರೈತರು 10,000 ಯಾವ ಮಾರು ಬೆಳೆ ಇಲ್ಲ.
1: ಹೌದು,
0: 10,000 ಮಾರ್ತಕ್ಕಂಥ ನಮ್ಮ ರೈತರು ಯಾವ ಉತ್ಪನ್ನ ಇಲ್ಲ. ಭಾಳ ತೊಗರಿ ಮಾರು 8,000 ರೂಪಾಯಿ, ಉಳಿದು ಯಾವ ಬರ್ತದೆ ರೈತರು ಉತ್ಪನ್ನ ಯಾವ ಬರೋದಲ್ಲ. ಅದಕ್ಕೆ ಅಜವಾನೇ ಒಂದು ದೊಡ್ಡ ಉತ್ಪನ್ನ, ದೊಡ್ಡ ಬೆಳೆ, ರೊಕ್ಕದ ಬೆಳಿತೀವಿ ರೈತರಿಗೆ. ಇದನ್ನೇ ಭಾಳ ಹೆಚ್ಚು ಪ್ರಮೋಟ್ ಮಾಡಿದ್ವಿ. ರೈತರು ಈ ಬೆಳೀತಾ ಇದ್ದಾರೆ, ಇದ್ರೂ ರಾಶಿ ಮಾಡೋದೊಂದೇ ತ್ರಾಸು ಹತ್ತಿದ್ರು, ಈಗ ರಾಶಿ ಮಾಡಿ ಸ್ವಚ್ಛ ಮಾಡೋ ಮಷಿನ್ ತಂದಿದ್ವು. ಹೀಗಾಗಿ ರೈತರು ಇದನ್ನು ಹೆಚ್ಚು ಒಳ್ಳೆ ತೋರಿಸ್ತಾ ಇದ್ದಾರೆ.
1: ತುಂಬ ಸಂತೋಷ ಸಿದ್ದಪ್ಪ ಬೋಸ್ಕೊಂಡವ್ರೆ. ಈ ಎಲ್ಲ ಬೆಳೆಗಳ ಜೊತೆಗೆ ತಾವು ಸಿರಿಧಾನ್ಯವನ್ನು ಬೆಳಿತೀನಿ ಅಂತ ನಾವು ಕೇಳ್ಪಟ್ವಿ, ಅದನ್ನು ಯಾವ ರೀತಿ ಬೆಳೀತಾ ಇದ್ದೀರಿ?
0: ಸಿರಿಧಾನ್ಯ ನಮ್ಮ ಅದನ್ನು ಹುಲ್ಲಿಗೆ ಸೇರಿದ ಜಾತಿಯ ಬೆಳೆ, ಅದು ಕಡಿಮೆ ಬೆಳೆಯಲ್ಲಿ ಬರ್ತಕ್ಕಂಥ ಬೆಳೆ, ಅದು ಅತಿ ಕಡಿಮೆ ಇದ್ರೂ ಬೆಳಿತೈತಿ. ಯಾಕಂದ್ರೆ ನಾವು ನಮ್ಮ ತೋಟದಲ್ಲಿ ಎಲ್ಲ ಥರ ಸಿರಿಧಾನ್ಯವನ್ನು ಬೆಳಿತೀನಿ. ನವಣೆ, ಕೊರಲೆ, ಉದ್ದು, ಸಾವಿ, ಬರಗು ಎಲ್ಲವನ್ನು ಬೆಳಿತೀವಿ. ಇನ್ನೊಂದು ಸಮಸ್ಯೆ ಏನಾಗಿದೆ, ಇದು ಬೆಳಿತೀವಿ ರೈತರು ಬೆಳೀತಾರೆ, ನಮ್ಮ ಮನೆಗೆ ಬಳಸ್ತೀನಿ. ನಮ್ಮ ಮೊನ್ನೆ ನಮ್ಮ ಮಕ್ಕಳ ಗಿಡದಾಗ 2025 ಜನವರಿ ನಮ್ಮ ಚಿರಂಜೀವಿ ಮಕ್ಕಳ ಲಗ್ನದಾಗ 3,500 ಮಂದಿಗೆ ಸಿರಿಧಾನ್ಯದೇ ಊಟ ಹಾಕಿದ್ವಿ. ಅದಕ್ಕೆ ಲಗ್ನದಾಗ ಸಿರಿಧಾನ್ಯದ ಬದಲು ಹೇಳಕ್ಕೆ ಹೈದರಾಬಾದಿಂದ ಸಂಗಪ್ಪ ಸರ್ ಹತ್ರ ಬಂದಿದ್ರು, ಹೈದರಾಬಾದಿಂದ ಕರೆಸಿದ್ವಿ ಸ್ಟೇಜ್ನಾಗ. ಸಿರಿಧಾನ್ಯದಿಂದ ಉಪಯೋಗ ಏನೇನೈತಿ, ಏನೇನು ತಿಂದ್ರೆ ಏನೇನು ಆಗ್ತೈತಿ, ಯಾವ ಕಾಳು ಅಂತಂದ್ರೆ ಏನೇನು ರೋಗ ಹೋಗ್ತಾವೆ, ಯಾವ ಕಾಳು ತಿನ್ನೋದು ಮನುಷ್ಯ ಹೆಂಗೆ ಸದೃಢ ಆಗ್ತಾನಂತ ಅದ್ರ ಮ್ಯಾಗೆ ಸ್ಟೇಜ್ ಮ್ಯಾಗೆ ಹೇಳ್ತಿದ್ರು. ಅದೇ ಥರಾಗ ಅಲ್ಲಿ ಊಟಕ್ಕಿತ್ತು ಸಿರಿಧಾನ್ಯದ. ಸಿರಿಧಾನ್ಯದ ಪಾಯಸ, ಅದರದೇ ಸ್ವೀಟ, ಅದರದೇ ಇದು ಎಲ್ಲ ರೀತಿ, ಈ ರೀತಿ ನಾವು ಅದ್ರ ಪರಿಚಯ ಮಾಡೋ ಕೊಡುವ ಸಲಿಂದ. ಅದೇ ರೀತಿ ನಮ್ಮ ಮಂದಿಗೆ ನಾವು ಸಿರಿಧಾನ್ಯ ಮಾಡಿದ್ರು ಸ್ವಲ್ಪ ಪ್ರಮಾಣ ಮಾಡ್ತಿದ್ರಿ, ಅದನ್ನ ನಾವು ಮಾಡಬೇಡ ಅಂತೇಳಿ ಲಗ್ನದಾಗ ಎಲ್ಲರಿಗೂ ಅದನ್ನು ಊಟಕ್ಕೆ ಉಣಬಡಿಸಿದ್ರಿ. ಎಲ್ಲರೂ ಅದರ ಸಂತೋಷ ಭಾಳ ವ್ಯಕ್ತಪಡಿಸಿದ್ರು. ಹೊಸ ನಮ್ಮನೆ ಊಟ ಹಾಕ್ಸಿರಪ್ಪ, ಅದು ಏನು ನಮಗೆ ಗೊತ್ತಿಲ್ಲ ಅಂತಿದ್ರು. ಎಲ್ಲರೂ ತಿಂದರು, ಉಂಡ್ರು, ಭಾಳ ಸಂತೋಷ ವ್ಯಕ್ತಪಡಿಸಿದ್ರು. ನನಗೆ ಅದೊಂದು ಭಾಳ ಬೆಳೆದಂಥ ಬೆಳೆಯನ್ನು ಜನರಿಗೆ ಉಣಿಸಿ ಸಂತೋಷ
1: ಪಟ್ರಿ. ಸಿದ್ದಪ್ಪ ಬೂಸ್ಕೊಂಡವ್ರೆ, ಇಷ್ಟೆಲ್ಲ ತಾವು ಕೃಷಿಯಲ್ಲಿ ಸಾಧನೆ ಮಾಡಿದ್ದಕ್ಕೆ ತಮಗೆ ಯಾವ್ಯಾವ ಪ್ರಶಸ್ತಿಗಳು ಲಭಿಸ್ಯಾವ?
0: ಮೊದಲು ನನಗೆ ಸೂಪರ್ ಸ್ಟಾರ್ ರೈತರ ಪ್ರಶಸ್ತಿ ಬಂತು, ನಂತರ ಜಿಲ್ಲೆಯ ಶ್ರೇಷ್ಠ ಕೃಷಿಕ ಅದಕ್ಕೆ ಕೊಟ್ಟರು, ಮತ್ತು ಕರ್ನಾಟಕ ಸರ್ಕಾರದ ಕೃಷಿ ಪಂಡಿತ ಪ್ರಶಸ್ತಿ ಕೊಟ್ಟರು, ಮತ್ತು ಧಾರವಾಡ ಕೃಷಿ ವಿಶ್ವದ ಅವರು ನಮಗೆ ಪ್ರಶಸ್ತಿ ಕೊಟ್ಟರು, ಮತ್ತು ದೇಶಿ ಬೀಜ ಸಂಗ್ರಹ ಮಾಡಿದ್ದು ಅವರು ನಮ್ಮನ್ನು ಸನ್ಮಾನ ಮಾಡಿದರು. ನಾವು ದೇಶಿ ಬೀಜವನ್ನು ಹಳೆ ಕಾಲದ ಬೀಜಗಳನ್ನು ಸಂಗ್ರಹ ಮಾಡಿದ್ದಕ್ಕೆ ಅದನ್ನು ನೋಡಿಸಿದ ಅವರು ಅದಕ್ಕೆ ಕರೆದು ಸತ್ಕಾರ ಮಾಡಿದರು. ಈ ರೀತಿ ನನಗೆ ಅದನ್ನು ನಾವು ಪ್ರಶಸ್ತಿ ಭಾಳ ಒತ್ತು ಕೊಟ್ಟಿಲ್ಲ, ಅದಕ್ಕೆ ಬೆನ್ನು ಹತ್ತಿಲ್ಲ. ಅವರಾಗಿ ನಮ್ಮನ್ನು ಗುರುತಿಸಿ ಸ್ವಲ್ಪ ಈ ರೀತಿ ಮಾಡಿದ್ದಾರೆ. ಮತ್ತು ರೈತ ಸಂಘದವರು ನೀಗಿಲಿಗೆ ಪ್ರಶಸ್ತಿ ಕೊಟ್ಟರು. ಬನ್ನಿ ಇಲ್ಲಿ ತಿಡುಗುಣಿ ಶಾಲೆಯಲ್ಲಿ ಅವರು ಗುರುತಿಸಿ ಕರೆದು ನಮಗೆ ಅವರು ಒಂದು

0: ಮಾಡಿಕೊಂಡ್ರು ತಮ್ಮ ಶಾಲೆ ವತಿಯಿಂದ. ಅವರು ಒಂದು ಕಾಯಕ ಯೋಗಿ ಪ್ರಶಸ್ತಿ ಕೊಟ್ಟರು. ಈ ರೀತಿ ಪ್ರಶಸ್ತಿ ಬಂದಿರ್ತವೆ.
1: ತುಂಬಾ ಸಂತೋಷ ಸಿದ್ದಪ್ಪ ಅವರೇ. ಅದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ತಾವು ಕೃಷಿಯಲ್ಲಿ ಸಾಧನೆ ಮಾಡಿ ಇನ್ನೂ ಹೆಚ್ಚಿನ ಪ್ರಶಸ್ತಿಗಳು ತಮ್ಮನ್ನು ಅರಿಸಿ ಬರಲಿ ಅಂತೇಳಿ ನಾವು ಆಶಿಸ್ತಾ, ಈಗ ಕೊನೆಯದಾಗಿ ನಮ್ಮ ಯುವ ರೈತರು ಕೃಷಿ ಮಾಡಬೇಕನ್ನೋರಿಗೆ ಏನು ಕಿವಿ ಮಾತು ಹೇಳಕ್ ಬಯಸ್ತೀರಿ?
0: ಕೃಷಿ ಮಾಡುವುದರಿಂದ ತಮ್ಮ ಆರೋಗ್ಯ, ಆಯುಷ್ಯ ಮತ್ತು ಆರ್ಥಿಕತೆ ಎಲ್ಲವನ್ನು ವೃದ್ಧಿ ಆಗ್ತದೆ. ಮನುಷ್ಯ ಆರೋಗ್ಯದ್ರೇನೆ ಮುಂದೆಲ್ಲ, ಆರೋಗ್ಯವೇ ಭಾಗ್ಯ. ಆರೋಗ್ಯ ಇದ್ರೇನೆ ಎಲ್ಲ. ಅದಕ್ಕೆ ಮೊದಲು ನಾವು ಕೃಷಿ ಮಾಡೋದ್ರೆ ನಮ್ಮ ಆರೋಗ್ಯ ಸುಧಾರಣೆ ಆಗ್ತದೆ. ಆರೋಗ್ಯ ಸುಧಾರಣೆ ಆಯ್ತಂದ್ರೆ ಆಟೋಮೆಟಿಕ್ ನಿಮ್ಮ ಆರ್ಥಿಕ ಮಾಡಲು ಸುಧಾರಣೆ ಆಗ್ತದೆ. ರೈತ ಮೊದಲು ಆರ್ಥಿಕವಾಗಿ ಸದೃಢಿದ್ರೆ ಸಮಾಜದಾಗ ಗುರುತಿಸ್ತಾರೆ. ಅದಕ್ಕೆ ರೈತರು ಆರ್ಥಿಕವಾಗಿ ಸದೃಢ ಆಗಬೇಕು ನನ್ನ ಆಶೆ. ಅದಕ್ಕೆ ನೀವು ಮೈಮುರು ದುಡಿರಿ, ಆಳಾಗಿ ದುಡಿ, ಅರಸನಾಗಿ ಉಣ್ಣು ಅಂತ ಆ ರೀತಿ ಆಗಬೇಕು ತನ್ನ ಆಶೆ.
1: ತುಂಬ ಸಂತೋಷ ಸಿದ್ದಪ್ಪ ಬೋಸ್ಕೊಂಡವ್ರೆ. ಅದೇ ರೀತಿ ಈಗ ಈ ನಮ್ಮ ಕಾರ್ಯಕ್ರಮವನ್ನು ಕೇಳ್ತಕ್ಕಂಥವ್ರು ತಮ್ಮ ಜೊತೆ ಮಾತಾಡಿ ಈ ಅಜವಾನ ಬೆಳೆ ಮತ್ತು ಸಮಗ್ರ ಕೃಷಿಯ ಬಗ್ಗೆ ಮಾಹಿತಿ ಪಡಿಬೇಕಂದ್ರೆ ತಮ್ಮ ನಂಬರ್ ಕೊಡ್ತೀರಿ?
0: ಕೊಡ್ತೇನೆ. 9972128 28.
1: ಆತ್ಮೀಯರೇ, ಸಿದ್ದಪ್ಪ ಬೋಸ್ಕೊಂಡವರು ಹೇಳಿದಂಥ ನಂಬರನ್ನು ನಾನು ಮತ್ತೊಮ್ಮೆ ಹೇಳ್ತೀನಿ, ತಾವು ಬರ್ಕೋಬೋದು. 9972612288. ಈ ನಂಬರ್ಗೆ ಕರೆ ಮಾಡಿ ಸಿದ್ದಪ್ಪ ಬೋಸ್ಕೊಂಡವ್ರ ಜೊತೆ ಮಾತಾಡಿ ಅವರ ಕೃಷಿ ಅನುಭವದ ಸಲಹೆಗಳನ್ನು ತಾವು ಪಡಿಬೋದು. ಸಿದ್ದಪ್ಪ ಬೋಸ್ಕೊಂಡವರೇ, ಇಲ್ಲಿ ತನಕ ನಮ್ಮ ರೈತರಿಗೆ ಈ ಸಾವಯವ ಕೃಷಿ, ಸಮಗ್ರ ಕೃಷಿ, ಅದರ ಜೊತೆಗೆ ದ್ರಾಕ್ಷಿ ಮತ್ತು ಅಜವಾನ ಕುರಿತು ಸಾಕಷ್ಟು ಮಾಹಿತಿಯನ್ನು ನಮ್ಮ ಜೊತೆ ಹಂಚಿಕೊಂಡ್ರಿ. ಅದಕ್ಕಾಗಿ ನಮ್ಮ ಪರವಾಗಿ ಹಾಗೂ ನಮ್ಮ ಆಕಾಶವಾಣಿ ಪರವಾಗಿ ತಮಗೆ ತುಂಬ ಹೃದಯದ ಧನ್ಯವಾದಗಳು. ನಮಸ್ಕಾರ.
0: ನಮಸ್ಕಾರ ಸರ್.
2: ಇದುವರೆಗೆ ಸಾವಯವ ಮತ್ತು ಸಮಗ್ರ ಕೃಷಿಯ ಅನುಭವದ ಕುರಿತು ವಿಜಯಪುರ ಜಿಲ್ಲಾ ತಿಕೋಟಾ ಪಟ್ಟಣದ ಹಿರಿಯ ರೈತರಾದ ಸಿದ್ದಪ್ಪ ಶಿವಲಿಂಗಪ್ಪ ಬೋಸ್ಕೊಂಡ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಸಿದ್ದರಾಯ್ ಎನ್ ಸಾಳುಂಕೆ. ಈ ಕಾರ್ಯಕ್ರಮವು ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಪ್ರಸಾರವಾಯಿತು.

0: ಇದುವರೆಗೆ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ಬಿ ಆರ್ ಪೊಲೀಸ್ ಪಾಟೀಲ್ ಮತ್ತು ತಂಡದವರಿಂದ ಒಂದು ಗೀಗಿ ಪದ ಒಂದು ತತ್ವ ಪದವನ್ನು ಕೇಳಿದಿರಿ.
1: ಸ್ಕೂಟರ್ ಸವಾರ ರಮೇಶ, ಟ್ರಾಫಿಕ್ನ ಇವನ ಪ್ರವೇಶ, ಮುಂದ ಹಿಂದ ಬಸ್ಸು, ಆಜು ಬಾಜು ಕಾರು, ರಸ್ತೆ ತುಂಬ ಗಾಡಿಗಳದ ದರ್ಬಾರು. ರಮೇಶ್ ಅಂದು ಮೊದ್ಲ ಟೌಲು, ರಿಂಗ್ ಬೇರೆ ಆತು ಅವನ್ ಮೊಬೈಲ್.
2: ಹಲೋ, ಎಲ್ಲಿದ್ಯಪ್ಪ?
1: ತಗೊಂಡ ಬಿಟ್ಟ ಕಾಲನ್ನ, ಆದ್ರ ನಿಲ್ಲಿಸ್ಲಿಲ್ಲ ಸ್ಕೂಟರ್ನ. ಮಾತ್ನಾಗ ಮರ್ತ ಬಿಟ್ಟ ಎಲ್ಲ, ಸಿಗ್ನಲ್ ಕೆಂಪಾದದ್ದನ್ನ ನೋಡ್ಲೇ ಇಲ್ಲ.
3: ಕಥೆ ಮುಗಿಯಿತೆ,
1: ಮಿನಿಟ್ನಾಗ ಎಲ್ಲ ಮುಗ್ದ ಹೋತು. ರಮೇಶಗ ಆ ಕಾಲ

0: ಕಡೆದಾತು. ಗಾಡಿ ಓಡಿಸೋವಾಗ ಮೊಬೈಲ್ನಾಗ ಮಾತಾಡಬೇಡ್ರಿ, ಜೀವ ಕಳಿಬೇಡ್ರಿ, ಜೀವ ಕಳ್ಕೋಬೇಡ್ರಿ.
1: ಇದಾಗಿತ್ತು ನಮ್ಮ ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮ.

ಈಗ ಸಮಯ ರಾತ್ರಿ 7:33:28 ಇನ್ನು ಮುಂದೆ ಸರಿಯಾಗಿ 7:34 ಕೆಲವು ವಾಣಿಜ್ಯ ಪ್ರಕಟಣೆಗಳು, ನಂತರ ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತೆಗಳು. ಬೆಂಗಳೂರು ಕೇಂದ್ರದಿಂದ

0: ಆಕಾಶವಾಣಿ ಇದೀಗ ಒಂದು ಪ್ರಕಟಣೆ. ಸರಿಯಾಗಿ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ 8:30 ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ನಲ್ಲಿ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಬಿಎ ಅಜರುದ್ದೀನ್. ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್, ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ವಾರ್ತೆಗಳ ವಿವರ. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿಯನ್ನು 60ರಿಂದ 62 ವರ್ಷಗಳಿಗೆ ಹೆಚ್ಚಿಸುವಂತೆ ಸುಪ್ರೀಂಕೋರ್ಟ್ 7 ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಸುಪ್ರೀಂಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್, ನ್ಯಾಯಮೂರ್ತಿಗಳಾದ ಜಾಯ್ ಮಲ್ಯ ಬಾಗ್ಚಿ ಮತ್ತು ವಿ ಮೋಹನ ಅವರನ್ನೊಳಗೊಂಡ ಪೀಠವು ಕರ್ನಾಟಕ, ಛತ್ತೀಸ್ಗಢ, ಮಧ್ಯಪ್ರದೇಶ, ಮಹಾರಾಷ್ಟ್ರ, ಸಿಕ್ಕಿಂ, ತಮಿಳುನಾಡು ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳು ತಮ್ಮ ಸೇವಾ ನಿಯಮಗಳಿಗೆ ತಿದ್ದುಪಡಿ ತಂದು ನಿವೃತ್ತಿ ವಯೋಮಿತಿಯನ್ನು ಅಧಿಕೃತವಾಗಿ 62

0: ವರ್ಷಗಳಿಗೆ ಹೆಚ್ಚಿಸುವಂತೆ ನಿರ್ದೇಶಿಸಿದೆ. 60 ವರ್ಷ ವಯಸ್ಸು ತಲುಪುವ ನ್ಯಾಯಾಂಗ ಅಧಿಕಾರಿಗಳು 62 ವರ್ಷ ವಯಸ್ಸಿನವರೆಗೆ ಸೇವೆ ಮುಂದುವರಿಸಲು ಸಂಬಂಧಪಟ್ಟ ಹೈಕೋರ್ಟ್ನಿಂದ ಸಾಮರ್ಥ್ಯ ಮತ್ತು ಕಾರ್ಯಕ್ಷಮತೆಯ ಮೌಲ್ಯಮಾಪನಕ್ಕೆ ಒಳಗಾಗಬೇಕೆಂದು ಸುಪ್ರೀಂಕೋರ್ಟ್ ಸ್ಪಷ್ಟಪಡಿಸಿದೆ. ಇದೇ ವೇಳೆ 2026 March 31 ಅಥವಾ ನಂತರ ನಿವೃತ್ತರಾದ ಈ ರಾಜ್ಯಗಳ ನ್ಯಾಯಾಂಗ ಅಧಿಕಾರಿಗಳಿಗೆ ಮತ್ತೆ ನ್ಯಾಯಾಂಗ ಸೇವೆಗೆ ಸೇರ್ಪಡೆಯಾಗಲು ಸೀಮಿತ ಅವಕಾಶವನ್ನು ನ್ಯಾಯಾಲಯ ನೀಡಿದೆ. ಆದರೆ ಅಂತಹ ಅಧಿಕಾರಿಗಳು ನಿವೃತ್ತಿಯ ಬಳಿಕ ಕೇಂದ್ರ ಅಥವಾ ರಾಜ್ಯ ಸರ್ಕಾರದ ಮತ್ತೊಂದು ಸರ್ಕಾರಿ ಹುದ್ದೆ ಅಥವಾ ಲಾಭದ ಹುದ್ದೆಯಾಗಿರುವ ಯಾವುದೇ ಉದ್ಯೋಗವನ್ನು ಸ್ವೀಕರಿಸಬಾರದು ಎಂದು ನ್ಯಾಯಾಲಯ ತಿಳಿಸಿದೆ. ಈ ಸಂಬಂಧ 7 ರಾಜ್ಯಗಳು ಹಾಗೂ ಕೇಂದ್ರಾಡಳಿತ ಪ್ರದೇಶಗಳು 2 ವಾರಗಳೊಳಗೆ ಕ್ರಮ ಕೈಗೊಂಡು ಅನುಸರಣಾ ವರದಿ ಸಲ್ಲಿಸುವಂತೆ ಸುಪ್ರೀಂಕೋರ್ಟ್ ಸೂಚಿಸಿದೆ. ಜಿಲ್ಲಾ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಮಂಜೂರಾದ ಹುದ್ದೆಗಳು ಮತ್ತು ಪ್ರಸ್ತುತ ಕಾರ್ಯನಿರ್ವಹಿಸುತ್ತಿರುವ ನ್ಯಾಯಾಧೀಶರ ಸಂಖ್ಯೆಯ ನಡುವೆ ಗಮನಾರ್ಹ ಅಂತರವಿದೆ. ನ್ಯಾಯಾಧೀಶರ ಕೊರತೆ ನಿರಂತರವಾಗಿ ಕಂಡುಬರುತ್ತಿರುವ ಹಿನ್ನೆಲೆಯಲ್ಲಿ ಸುಪ್ರೀಂಕೋರ್ಟ್ ಈ ಮಹತ್ವದ ನಿರ್ದೇಶನ ನೀಡಿದೆ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಮಾನವ ಸಹಿತ ಬಾಹ್ಯಾಕಾಶ ಯಾನ, ಅತ್ಯಾಧುನಿಕ ಬಾಹ್ಯಾಕಾಶ ತಂತ್ರಜ್ಞಾನಗಳು ಸೇರಿದಂತೆ ಭಾರತ ಫ್ರಾನ್ಸ್ ಸಹಕಾರವನ್ನು ಮತ್ತಷ್ಟು ಆಳಗೊಳಿಸುವ ಕುರಿತು ಕೇಂದ್ರ ಬಾಹ್ಯಾಕಾಶ ಖಾತೆ ರಾಜ್ಯ ಸಚಿವ ಡಾ ಜಿತೇಂದ್ರ ಸಿಂಗ್ ಅವರು ಇಂದು ಚರ್ಚೆ ನಡೆಸಿದರು. ಸಭೆಯಲ್ಲಿ ಉಭಯ ದೇಶಗಳ ಬಾಹ್ಯಾಕಾಶ ಸಂಸ್ಥೆಗಳು ಮತ್ತು ಕೈಗಾರಿಕೆಗಳ ನಡುವಿನ ಸಹಭಾಗಿತ್ವವನ್ನು ಹೆಚ್ಚಿಸುವ ಬಗ್ಗೆಯೂ ಮಾತುಕತೆ ನಡೆಯಿತು. ಫ್ರಾನ್ಸ್ನ ಉನ್ನತ ಶಿಕ್ಷಣ ಸಂಶೋಧನೆ ಮತ್ತು ಬಾಹ್ಯಾಕಾಶ ಸಚಿವ ಪ್ರೊಫೆಸರ್ ಫಿಲಿಪ್ ಬಾಪ್ಟಿಸ್ಟ್ ಅವರೊಂದಿಗೆ ಸಚಿವ ಡಾ ಜಿತೇಂದ್ರ ಸಿಂಗ್ ವಿಡಿಯೋ ಕಾನ್ಫರೆನ್ಸ್ ಮೂಲಕ ದ್ವಿಪಕ್ಷೀಯ ಸಭೆ ನಡೆಸಿದರು. ಪ್ಯಾರಿಸ್ನಲ್ಲಿ ಇದೇ 9 ಆರಂಭವಾಗಲಿರುವ ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾರತದ ಭಾಗವಹಿಸುವಿಕೆ ಹಾಗೂ ಇದೇ 7-9 ಬೆಂಗಳೂರಿನಲ್ಲಿ ನಡೆಯಲಿರುವ ಬಾಹ್ಯಾಕಾಶ ಎಕ್ಸ್ಪೋದಲ್ಲಿ ಫ್ರಾನ್ಸ್ನ ಪಾಲ್ಗೊಳ್ಳುವಿಕೆ ಕುರಿತು ಉಭಯ ದೇಶಗಳು ಚರ್ಚಿಸಿವೆ. ಅಂತಾರಾಷ್ಟೀಯ ಬಾಹ್ಯಾಕಾಶ ಶೃಂಗಸಭೆಯಲ್ಲಿ ಭಾಗವಹಿಸಲು ಹಾಗೂ ಫ್ರಾನ್ಸ್ನೊಂದಿಗೆ ದೀರ್ಘಕಾಲದ ಬಾಹ್ಯಾಕಾಶ ಪಾಲುದಾರಿಕೆಯನ್ನು ಮತ್ತಷ್ಟು ಬಲಪಡಿಸಲು ಭಾರತ ಎದುರು ನೋಡುತ್ತಿದೆ ಎಂದು ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ಬಾಹ್ಯಾಕಾಶ ವಿಜ್ಞಾನ, ತಂತ್ರಜ್ಞಾನ ಮತ್ತು ಅನ್ವಯಿಕೆಗಳು, ಬಾಹ್ಯಾಕಾಶ ಆರ್ಥಿಕತೆ ಹಾಗೂ ಸುರಕ್ಷಿತ ಬಾಹ್ಯಾಕಾಶ ಕ್ಷೇತ್ರಗಳಿಗೆ ಶೃಂಗಸಭೆಯಲ್ಲಿ ಒತ್ತು ನೀಡಲಾಗುತ್ತಿದ್ದು, ಬಾಹ್ಯಾಕಾಶ ಕ್ಷೇತ್ರದ ಭವಿಷ್ಯದ ಕುರಿತು ಅಂತಾರಾಷ್ಟೀಯ ಸಂವಾದ ಮತ್ತು ಸಹಕಾರಕ್ಕೆ ಇದು ಮಹತ್ವದ ವೇದಿಕೆಯಾಗಲಿದೆ ಎಂದು ಅವರು ತಿಳಿಸಿದ್ದಾರೆ. ಫ್ರಾನ್ಸ್ ಸಚಿವ ಪ್ರೊಫೆಸರ್ ಬಾಪ್ಟಿಸ್ಟ್ ಭಾರತ ಫ್ರಾನ್ಸ್ ನಡುವಿನ ಈಗಿರುವ ಬಾಹ್ಯಾಕಾಶ ಸಹಕಾರವನ್ನು ಮತ್ತಷ್ಟು ಬಲಪಡಿಸಿ ವೇಗಗೊಳಿಸುವ ಬಯಕೆಯನ್ನು ವ್ಯಕ್ತಪಡಿಸಿದರು. ಅವರು ಈ ತಿಂಗಳ ಕೊನೆಯಲ್ಲಿ ಭಾರತಕ್ಕೆ ಭೇಟಿ ನೀಡಲಿದ್ದಾರೆ. ದೇಶಾದ್ಯಂತ ಇಂದು ಶ್ರೀಕೃಷ್ಣ ಜನ್ಮಾಷ್ಟಮಿಯನ್ನು ಭಕ್ತಿ ಮತ್ತು ಸಡಗರದಿಂದ ಆಚರಿಸಲಾಗುತ್ತಿದೆ. ಭಗವಾನ್ ಶ್ರೀಕೃಷ್ಣನ ಜನ್ಮದಿನದ ಅಂಗವಾಗಿ ವಿವಿಧ ದೇವಾಲಯಗಳಲ್ಲಿ ವಿಶೇಷ ಪೂಜೆ, ಧಾರ್ಮಿಕ ಕಾರ್ಯಕ್ರಮಗಳು ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗಿದೆ. ಉತ್ತರ ಪ್ರದೇಶದ ಮಥುರಾ ಮತ್ತು ವೃಂದಾವನ ಹಾಗೂ ಗುಜರಾತ್ನ ದ್ವಾರಕಾದಲ್ಲಿ ಪ್ರಮುಖ ಆಚರಣೆಗಳು ನಡೆಯುತ್ತಿವೆ. ಪವಿತ್ರ ಸಂದರ್ಭದ ಅಂಗವಾಗಿ ರಾಷ್ಟ್ರ ರಾಜಧಾನಿಯ ವಿವಿಧ ದೇವಾಲಯಗಳನ್ನು ವರ್ಣರಂಜಿತ ದೀಪಗಳು ಹಾಗೂ ಹೂವುಗಳಿಂದ ಅಲಂಕರಿಸಲಾಗಿದೆ. ಕೇರಳಂನ ಗುರುವಾಯೂರು ಶ್ರೀಕೃಷ್ಣ ದೇವಾಲಯದಲ್ಲಿ ಮುಂಜಾನೆ 3 ಪವಿತ್ರ ನಿರ್ಮಾಲ್ಯ ದರ್ಶನದೊಂದಿಗೆ ಜನ್ಮಾಷ್ಟಮಿ ಆಚರಣೆ ಆರಂಭವಾಯಿತು. ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಆಗಮಿಸುತ್ತಿರುವ ಹಿನ್ನೆಲೆಯಲ್ಲಿ ದೇವಸ್ವಂ ಮಂಡಳಿ ಹಾಗೂ ಪೊಲೀಸರು ಭದ್ರತಾ ವ್ಯವಸ್ಥೆ ಕೈಗೊಂಡಿದ್ದಾರೆ. ಕರ್ನಾಟಕದ ಉಡುಪಿಯಲ್ಲಿ ಕೃಷ್ಣನ ಹುಟ್ಟುಹಬ್ಬದ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭವಾಗಿದ್ದು ಶ್ರೀಕೃಷ್ಣ ಜನ್ಮಾಷ್ಟಮಿ ಹಾಗೂ ವಿಟ್ಲಪಿಂಡಿ ವೈಭವಕ್ಕೆ ಸಜ್ಜಾಗುತ್ತಿದೆ. ಶ್ರೀಕೃಷ್ಣ ಮಠದ ರಥಬೀದಿಯಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದ್ದು ಗುರ್ಜಿ ಕಂಬಗಳ ಅಳವಡಿಕೆ, ಗೋಪುರ ನಿರ್ಮಾಣ ಸೇರಿದಂತೆ ವಿವಿಧ ಅಲಂಕಾರ ಕಾರ್ಯಗಳು ಪೂರ್ಣಗೊಂಡಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಇಟಲಿಯ ಆಡಳಿತ ಇತಿಹಾಸದಲ್ಲಿ ಸತತವಾಗಿ ಅತಿ ದೀರ್ಘಕಾಲ ಸೇವೆ ಸಲ್ಲಿಸಿದ ಪ್ರಧಾನಮಂತ್ರಿಯಾಗಿ ದಾಖಲೆ ನಿರ್ಮಿಸಿರುವ ಜಾರ್ಜಿಯಾ ಮೆಲೋನಿ ಅವರಿಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಇಂದು ಅಭಿನಂದನೆ ಸಲ್ಲಿಸಿದ್ದಾರೆ. ಸಾಮಾಜಿಕ ಜಾಲತಾಣದ ಪೋಸ್ಟ್ನಲ್ಲಿ ಪ್ರಧಾನಿ ನರೇಂದ್ರ ಮೋದಿ, ಈ ಮೈಲಿಗಲ್ಲು ಜಾರ್ಜಿಯಾ ಮೆಲೋನಿ ಅವರ ನಾಯಕತ್ವದ ಮೇಲಿನ ಇಟಲಿ ಜನತೆಯ ವಿಶ್ವಾಸ ಮತ್ತು ನಂಬಿಕೆಯ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಭಾರತದೊಂದಿಗಿನ ಜಾರ್ಜಿಯಾ ಮೆಲೋನಿ ಅವರ ಸ್ನೇಹವು ಉಭಯ ದೇಶಗಳ ನಡುವೆ ವಿಶೇಷ ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಬಲಪಡಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಿದೆ ಎಂದು ಅವರು ಹೇಳಿದ್ದಾರೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋ ಆಂಧ್ರಪ್ರದೇಶದ ಶ್ರೀಹರಿಕೋಟಾದ ಸತೀಶ್ ಧವನ್ ಬಾಹ್ಯಾಕಾಶ

0: ಕೇಂದ್ರದಿಂದ ಇಂದು ಮುಂಜಾನೆ ಜಿಎಸ್ಎಲ್ವಿ F-17 ಉಡಾವಣಾ ವಾಹಕದ ಮೂಲಕ EOS-5 ಭೂವೀಕ್ಷಣಾ ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದೆ. ಈ ಯಶಸ್ಸಿಗೆ ಹರ್ಷ ವ್ಯಕ್ತಪಡಿಸಿರುವ ಇಸ್ರೋ ಅಧ್ಯಕ್ಷ ವಿ ನಾರಾಯಣನ್, ಇದು ಭಾರತದ ಭೂವೀಕ್ಷಣಾ ಸಾಮರ್ಥ್ಯವನ್ನು ಮತ್ತಷ್ಟು ಬಲಪಡಿಸುವುದರ ಜೊತೆಗೆ ಭೂವೀಕ್ಷಣಾ ಸೇವೆಗಳ ವಿತರಣೆಯನ್ನು ಸುಧಾರಿಸಲಿದೆ ಎಂದು ತಿಳಿಸಿದ್ದಾರೆ.
1: I am very happy to announce that GSLV F-17 vehicle has successfully and precisely injected the Advanced Earth Observation Satellite 05, the geo-imaging satellite, in the intended and required orbit. And today, we have injected the heaviest satellite, 2,367 kg satellite, using this launch vehicle. Once the Earth Observation Satellite 05 is operationalized, it will become the India's first dedicated imaging satellite from the geo orbit, providing important strategic data for our country.
0: ಶ್ರೀಹರಿಕೋಟಾದಿಂದ ಇಂದು ಜಿಎಸ್ಎಲ್ವಿ F-17 ವಾಹಕದ ಮೂಲಕ EOS-5 ಉಪಗ್ರಹವನ್ನು ಯಶಸ್ವಿಯಾಗಿ ಉಡಾವಣೆ ಮಾಡಿದ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ವಿಜ್ಞಾನಿಗಳನ್ನು ಉಪರಾಷ್ಟಪತಿ, ಪ್ರಧಾನಮಂತ್ರಿ ಸೇರಿದಂತೆ ಹಲವು ಗಣ್ಯರು ಸಾಮಾಜಿಕ ಮಾಧ್ಯಮದ ಮೂಲಕ ಅಭಿನಂದಿಸಿದ್ದಾರೆ. ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಭಾರತದ ಮೊದಲ ಇಮೇಜಿಂಗ್ ಉಪಗ್ರಹ EOS-5 ಅನ್ನು ಬಹುಸ್ಥಿರ ಕಕ್ಷೆಯಿಂದ ಯಶಸ್ವಿಯಾಗಿ ಉಡಾವಣೆ ಮಾಡಿರುವುದು ದೇಶದ ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಪ್ರಮುಖ ಮೈಲಿಗಲ್ಲಾಗಿದೆ ಎಂದು ಶ್ಲಾಘಿಸಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು ಯಶಸ್ವಿ ಉಡಾವಣೆಯು ಭಾರತದ ಬಾಹ್ಯಾಕಾಶ ಕ್ಷೇತ್ರವನ್ನು ರೂಪಿಸುತ್ತಿರುವ ಶ್ರೇಷ್ಠತೆ, ನಾವೀನ್ಯತೆ ಮತ್ತು ಹೆಚ್ಚುತ್ತಿರುವ ಸಾಮರ್ಥ್ಯಗಳ ಪ್ರತಿಬಿಂಬವಾಗಿದೆ ಎಂದು ಹೇಳಿದ್ದಾರೆ. ಶೆನ್ಜೆನ್ನಲ್ಲಿ ನಡೆಯುತ್ತಿರುವ ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ನಲ್ಲಿ ಭಾರತದ ಪುರುಷರ ಡಬಲ್ಸ್ ಜೋಡಿ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಅವರು ತಮ್ಮ 4ನೇ ಚೀನಾ ಮಾಸ್ಟರ್ಸ್ ಸೆಮಿಫೈನಲ್ಗೆ ಪ್ರವೇಶಿಸಿದ್ದಾರೆ. ಡೆನ್ಮಾರ್ಕ್ನ ಕಿಮ್ ಅಸ್ಟ್ರಪ್ ಮತ್ತು ಆಂಡರ್ಸ್ ಸ್ಕಾರಪ್ ರಾಸ್ಮುಸೆನ್ ಅವರನ್ನು 2-1 ಅಂತರದಿಂದ ಸೋಲಿಸುವ ಮೂಲಕ ಅವರು ಜಯಗಳಿಸಿ ಮುನ್ನಡೆದಿದ್ದಾರೆ. ವಿಯೆಟ್ನಾಂನ ಡಾ ನಾಂಗ್ನಲ್ಲಿ ನಡೆಯುತ್ತಿರುವ ಪಿಕಲ್ಬಾಲ್ ವಿಶ್ವಕಪ್ 2026ರ ಮೊದಲ ದಿನ ತಂಡಗಳ ವಿಭಾಗದಲ್ಲಿ ಭಾರತ ಅಜೇಯವಾಗಿ ಉಳಿದಿದೆ. ಪಂದ್ಯಾವಳಿಯಲ್ಲಿ ಇದುವರೆಗೆ ಭಾರತ 6 ಚಿನ್ನ, 16 ಬೆಳ್ಳಿ ಹಾಗೂ 15 ಕಂಚು ಸೇರಿದಂತೆ ಒಟ್ಟು 37 ಪದಕಗಳನ್ನು ಗೆದ್ದಿದೆ. ತಂಡಗಳ ಲೀಗ್ ಹಂತದಲ್ಲಿ ಅಜೇಯವಾಗಿರುವ ಭಾರತ ಸದ್ಯ ಪದಕ ಪಟ್ಟಿಯಲ್ಲಿ 4ನೇ ಸ್ಥಾನದಲ್ಲಿದೆ. ಈ ತಿಂಗಳ 6ರವರೆಗೆ ನಡೆಯಲಿರುವ ಪಂದ್ಯಾವಳಿಯಲ್ಲಿ ಲೀಗ್ ಹಂತ ಅಂತ್ಯಗೊಂಡಿದ್ದು ಭಾರತವು ಆಂಟಿಗುವಾ, ಬಾರ್ಬುಡಾ, ಇಸ್ರೇಲ್ ಮತ್ತು ಜೆಕ್ ಗಣರಾಜ್ಯ ತಂಡಗಳನ್ನು ಮಣಿಸಿದೆ. ಭಾರತದ ಹಿರಿಯರ ತಂಡವು ಉತ್ತಮ ಆರಂಭ ಮಾಡಿದ್ದು ಜರ್ಮನಿ ಮತ್ತು ನೇಪಾಳ ತಂಡಗಳನ್ನು ಸೋಲಿಸಿ 32ರ ಸುತ್ತಿಗೆ ಮುನ್ನಡೆದಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನ್ಯಾಯಾಂಗ ಅಧಿಕಾರಿಗಳ ನಿವೃತ್ತಿ ವಯೋಮಿತಿ 62ಕ್ಕೆ ಏರಿಸಲು ಕರ್ನಾಟಕ ಸೇರಿದಂತೆ 7 ರಾಜ್ಯಗಳಿಗೆ ಸುಪ್ರೀಂಕೋರ್ಟ್ ನಿರ್ದೇಶನ. ಬಾಹ್ಯಾಕಾಶ ಕ್ಷೇತ್ರದಲ್ಲಿ ಭಾರತ ಫ್ರಾನ್ಸ್ ಸಹಕಾರ ಮತ್ತಷ್ಟು ಬಲಪಡಿಸಲು ಒತ್ತು. ಇದೇ 7ರಿಂದ ಬೆಂಗಳೂರಿನಲ್ಲಿ ಬಾಹ್ಯಾಕಾಶ ಎಕ್ಸ್ಪೋ. ದೇಶಾದ್ಯಂತ ಕೃಷ್ಣ ಜನ್ಮಾಷ್ಟಮಿ ಸಂಭ್ರಮ, ಉಡುಪಿ ವಿಟ್ಲಪಿಂಡಿಗೆ ಸಜ್ಜು. ಚೀನಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ ಪ್ರವೇಶಿಸಿದ ಭಾರತದ ಸಾತ್ವಿಕ್ ಸಾಯಿರಾಜ್ ರಾಮ್ಕಿ ರೆಡ್ಡಿ ಮತ್ತು ಚಿರಾಗ್ ಶೆಟ್ಟಿ ಜೋಡಿ. ವಿಯೆಟ್ನಾಂ ಪಿಕಲ್ ಬಾಲ್ ವಿಶ್ವಕಪ್ 6 ಚಿನ್ನ ಸೇರಿ 37 ಪದಕ ಗೆದ್ದ ಭಾರತ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:05 ಗಂಟೆಗೆ.

ಆಕಾಶವಾಣಿ ವಿಜಯಪುರ, ಸಮಯ ರಾತ್ರಿ 7:45:22. ಇನ್ನು ಮುಂದೆ ಕೇಳಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಇದುವರೆಗೆ ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ಟೋನಿ, ತವರಿನ ಸಿರಿ ಹಾಗೂ ಕುರುಬನ ರಾಣಿ ಚಿತ್ರದ ಚಿತ್ರಗೀತೆಗಳೊಂದಿಗೆ ಇಂದಿನ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು.

ಆಕಾಶವಾಣಿ ವಿಜಯಪುರ. ಸಮಯ ರಾತ್ರಿ 8:18. ಇನ್ನು ಮುಂದೆ ಕೇಳಿ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ.

ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಗಾತಾ ರಹೇ ಮೇರಾ ದಿಲ್ ಕೇಳ್ತಾ ಇದ್ದೀರಿ. ಕೇಳುಗರೆ ಗಮನಿಸಿ, ಇದೊಂದು ಪ್ರಕಟಣೆ. ನಾಳೆ ಬೆಳಗ್ಗೆ 11:25 ದೆಹಲಿಯ ವಿಜ್ಞಾನ ಭವನದಲ್ಲಿ ಜರುಗಲಿರುವ ಶಿಕ್ಷಕರ ದಿನಾಚರಣೆಯ ಅಂಗವಾಗಿ ರಾಷ್ಟ್ರೀಯ ಶಿಕ್ಷಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾದ ಶ್ರೀಮತಿ ದ್ರೌಪದಿ ಮುರ್ಮು ಅವರು ಪ್ರಶಸ್ತಿ ಪ್ರದಾನ ಸಮಾರಂಭದ ನೇರ ಪ್ರಸಾರ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮೂಡಿಬರಲಿದೆ. ನಾಳೆ ರಾತ್ರಿ 8:00 ಏಷ್ಯಾ T20 ಕ್ರಿಕೆಟ್ ಮಹಿಳಾ ಟೂರ್ನಮೆಂಟ್ 2026 ಭಾರತ ಮತ್ತು ಪಾಕಿಸ್ತಾನ ತಂಡಗಳ ನಡುವೆ ದುಬೈನ ಅಂತಾರಾಷ್ಟ್ರೀಯ ಕ್ರೀಡಾಂಗಣದಲ್ಲಿ ಜರುಗಲಿರುವ ಕ್ರಿಕೆಟ್ ವೀಕ್ಷಕ ವಿವರಣೆಯ ನೇರ ಪ್ರಸಾರ ದೆಹಲಿ ಕೇಂದ್ರದಿಂದ ಪ್ರಸಾರವಾಗಲಿದೆ.

ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮದಲ್ಲಿ ನೌಶಾದ್ ಅವರ ಸಂಗೀತ ಹಾಡಿದ ಕಲಾವಿದರು ಲತಾ ಮಂಗೇಶ್ಕರ್, ಚಿತ್ರ ಮುಗಲ್ ಎ ಆಜಮ್.

ಇದುವರೆಗೆ ಅಲ್ಕಾ ಯಾಜ್ಞಿಕ್ ಮತ್ತು ಕುಮಾರ್ ಸಾನು ಅವರ ಧ್ವನಿಯಲ್ಲಿ ಅನಾರಿ ಚಿತ್ರದ ಒಂದು ಗೀತೆಯನ್ನು ಕೇಳಿದಿರಿ.

ಇದುವರೆಗೆ ಮೂಡಿಬಂದ ಹಿಂದಿ ಚಿತ್ರಗೀತೆಯನ್ನು ಹಾಡಿದ ಕಲಾವಿದರು ಕಿಶೋರ್ ಕುಮಾರ್. ಚಿತ್ರ ಮುಖದ್ದರ್ ಕಾ ಸಿಕಂದರ್.

ಇದೀಗ ಮೂಡಿ ಬಂದ ಚಿತ್ರಗೀತೆ ಕಟಿ ಪತಂಗ್ ಚಿತ್ರದಿಂದ ಆಯ್ದುಕೊಳ್ಳಲಾಗಿತ್ತು. ಹಾಡಿದ ಕಲಾವಿದರು ಕಿಶೋರ್ ಕುಮಾರ್.

ಇದುವರೆಗೆ ಲವ್ ಇನ್ ಟೋಕಿಯೋ ಚಿತ್ರದ ಗೀತೆಯೊಂದಿಗೆ ಇಂದಿನ ಗಾತಾ ರಹೇ ಮೇರಾ ದಿಲ್ ಚಿತ್ರದ ಗಾತಾ ರಹೇ ಮೇರಾ ದಿಲ್ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಯಿತು. ಈ ಗೀತೆಯನ್ನು ಹಾಡಿದವರು ಲತಾ ಮಂಗೇಶ್ಕರ್. ಇನ್ನು ಮುಂದೆ ಕೇಳಿ ಪುಷ್ಪಹಾರ್.

0: darling. Every breath you take, every move you make, I will be there with you. What would I do without you? I want to love you forever.
1: ಆಕಾಶವಾಣಿ ವಿಜಯಪುರ ಕೇಂದ್ರದಿಂದ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಪುಷ್ಪಹಾರ ಕೇಳುತ್ತಿದ್ದೀರಿ. ಈಗ ಸಮಯ ರಾತ್ರಿ 8:24:28. ಇನ್ನು ಮುಂದೆ ಸರಿಯಾಗಿ 8:45 ಸಮಾಚಾರ ಸಂಧ್ಯೆ, 9:00 ನ್ಯೂಸ್ @9 ಪ್ರಸಾರವಾಗುವುದು ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

ಕೆ ಸಂಹಿತಾ ಅವರಿಂದ ಭಾವಗೀತೆಗಳನ್ನು ಕೇಳುತ್ತಿರುವಿರಿ. ಮುಂದಿನ ಗೀತೆ ಕುವೆಂಪುರವರ ರಚನೆಯಲ್ಲಿ ಬಂದಿಹನು ಎನ್ನಿನಿಯಾ.

ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಇದುವರೆಗೂ ಕರೆಂಟ್ ಅಫೇರ್ಸ್ ಕೇಳಿದಿರಿ. ಇದು ಆಕಾಶವಾಣಿ ಬೆಂಗಳೂರು, ಸಮಯ 10:22. ಇದೀಗ ಕರ್ನಾಟಕ ಶಾಸ್ತ್ರೀಯ ಸಂಗೀತ. ಎಸ್ ಸುಪ್ರದೀಪ್ ಅವರಿಂದ ಕೊಳಲು ವಾದನ, ವಯಲಿನ್ ಎಂಆರ್ ದಯಾಕರ್, ಮೃದಂಗ ಸುನೀಲ್ ಸುಬ್ರಹ್ಮಣ್ಯ, ಘಟ ಎಸ್ಎನ್ ನಾರಾಯಣಮೂರ್ತಿ.

ಪಲ್ಲವಿ ಅನುಪಲ್ಲವಿ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಯಲ್ಲಿ ಆರ್ ಎನ್ ಜಯಗೋಪಾಲ್ ಅವರ ಸಾಹಿತ್ಯ, ಇಳಯರಾಜಾರವರ ಸಂಗೀತವಿದೆ ಈ ಗೀತೆಗೆ.

ಕೊಡಗಿನ ಕಾವೇರಿ ಚಿತ್ರದ ಗೀತೆಯನ್ನ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರಾರವರ ಧ್ವನಿಯಲ್ಲಿ ಕೇಳಿದ್ರಿ. ಹಂಸಲೇಖಾರವರ ಸಾಹಿತ್ಯ ಸಂಗೀತ ಈ ಗೀತೆಗಿತ್ತು.

ಕುಚ್ ಕುಚ್ ಹೋತಾ ಹೈ ಚಿತ್ರದ ಗೀತೆಯನ್ನ ಉದಿತ್ ನಾರಾಯಣ್ ಹಾಗೂ ಅಲ್ಕಾ ಯಾಜ್ಞಿಕ್ ಅವರ ಧ್ವನಿಯಲ್ಲಿ ಕೇಳಿದಿರಿ. ಸಮೀರ್ ಅವರ ಸಾಹಿತ್ಯ, ಜತೀನ್ ಹಾಗೂ ಲಲಿತ್ ರವರ ಸಂಗೀತವಿತ್ತು.

ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ 1942 ಎ ಲವ್ ಸ್ಟೋರಿ ಚಿತ್ರದ ಗೀತೆಯನ್ನು ಕುಮಾರ್ ಸಾನು ಅವರ ಧ್ವನಿಯಲ್ಲಿ. ಸಾಹಿತ್ಯ ಜಾವೇದ್ ಅಖ್ತರ್, ಸಂಗೀತ ರಾಹುಲ್ ದೇವ್ ಬರ್ಮನ್ ಅವರದು.